0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.

0: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
1: ಕೈ ಹಿಡಿದು ನಡೆಸೆನ್ನನು.
0: ಎಲ್ಲ ಸಹೃದಯರಿಗೆ ನಮಸ್ಕಾರ. ಗುರಿ ಇಟ್ಟು ಬಾಣ ಬಿಡೋ ಕೆಲಸ. ನಿನ್ನೆ ದಿವಸ ಬುದ್ಧನ ಬಾಲ್ಯ ಮತ್ತು ಯೌವನಗಳನ್ನು ಗಮನಿಸ್ತಾ ತಂದೆ ಇವನಲ್ಲಿರುವಂಥ ಅನ್ಯ ಮನಸ್ಕತೆಯನ್ನು ಗಮನಿಸಿ ಮತ್ತೆ ಇವನ್ನ ಜೀವನಕ್ಕೆ ಚೈತನ್ಯ ತರಬೇಕು ಅಂತಂದಾಗ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಮದುವೆ ಮಾಡಬೇಕು ಅಂತ ನಾನು ಘಟನೆ ಹೇಳಿದೆ. ಎಲ್ಲ ಹುಡುಗಿಯರು ಬಂದಾಗ ಅವನು ಕಾಣಿಕೆ ಕೊಡ್ತಾನೆ, ಕೊನೆಗೆ ಯಶೋಧರೆ ಬಂದಾಗ ಕಾಣಿಕೆ ಇರೋದಿಲ್ಲ. ನನಗೇನು ಕಾಣಿಕೆ ಅಂತ ಕೇಳಿದಾಗ ನೋಡ್ತಾನೆ ಯಾವುದೂ ಇಲ್ಲ ಅಂದಾಗ ತನ್ನ ಕೈಯನ್ನು ಉಂಗುರ ತೆಗೆದು ಕೊಡ್ತಾನೆ. ಆವಾಗಿದ್ದವರೆಲ್ಲರೂ ಮಂತ್ರಿಗಳು, ಹೋ ಈಕನೇ ಸರಿಯಾದ ಹುಡುಗಿ ಆಕೆ ಅವನಿಗೆ ಅಂತ ಮಾಡ್ತಾರೆ. ಆಕೆ ತಂದೆ ಸುಪ್ರಬುದ್ಧ ಅಥವಾ ದಂಡಪಾಣಿ, ಎರಡು ಹೆಸರು ಅವನಿಗೆ. ಆತ ಒಂದು ಹೇಳ್ತಾನೆ, ಮದುವೆ ಮಾಡಿಕೊಂಡು ನನಗೇನು ತೊಂದರೆ ಇಲ್ಲ ರಾಜಕುಮಾರ, ಆದರೆ ಶಕ್ತಿ ಪರೀಕ್ಷೆ ಆಗಬೇಕು. ನಮ್ಮ ಮನೆಯಲ್ಲಿ ಬಂದಂಥ ಪದ್ಧತಿ ಅದು, ಯಾರೇ ಹುಡುಗರು ಬಂದರೂ ಶಕ್ತಿ ಪರಿಸ್ಥಿತಿ ಆಗ್ಬೇಕು. ಏನಾಗಬೇಕು ಶಕ್ತಿ ಪರೀಕ್ಷೆ? ಅದು ಎರಡು ಮೂರು ಇದ್ದಾವೆ. ಒಂದು ಬಿಲ್ಲು ಬಾಣ, ಅದು ಎಷ್ಟು ಪರಿಣಿತ ಆಗಿದ್ದ ನೋಡಬೇಕು ಬಿಲ್ಲು ವಿದ್ಯೆಯಲ್ಲಿ. ಎರಡನೇದು ಖಡ್ಗ ಯುದ್ಧದಲ್ಲಿ ಎಷ್ಟು ಪರಿಣಿತನಾಗಿದ್ದಾನೆ. ಮುಂದೆ ಕುದುರೆ ಸವಾರಿಯಲ್ಲಿ ಆಗಿದ್ದನ್ನು ನೋಡಬೇಕು. ಯಶೋಧರೆ ತುಂಬ ಚಂದದ ಹುಡುಗಿ, ಸಂಸ್ಕೃತ ಮಂತ್ರಂದವಳು, ಸಾಕಷ್ಟು ಜನ ಹುಡುಗರು ಬರ್ತಾರೆ. ಅಪ್ಪ ಶುದ್ಧೋಧನ ಚಿಂತೆ ಯಾಕಂದರೆ ಇವನು ಕಲ್ತಿದ್ದಾನೆ, ಕಲ್ತಿಲ್ಲ ಅಂತ ಯುದ್ಧ ವಿದ್ಯೆ ಕಲ್ತಿದ್ದಾನೆ, ಅದ್ರ ಬಗ್ಗೆ ಆಸಕ್ತಿ ತೋರಿಸಲ್ಲ. ಅಂದಾಗ ಇವನು ಸೋತು ಬಂದುಬಿಟ್ರೆ ಮುಖ ಕೆಟ್ಟು ಹೋಗ್ಬಿಡುತ್ತಲ್ಲ, ರಾಜನ ಮಗ ಇವನು ಹೋಗ್ಬಿಟ್ಟು ಸೋತು ಬಂದುಬಿಟ್ರೆ ತನ್ನ ಮರ್ಯಾದೆ ಘನತೆ ತೊಂದರೆ ಆಗ್ತದೆ ಅಂತ ಹೇಳಿ ಏನು ಮಾಡೋದು ಅಂತ ಸಿದ್ಧಾರ್ಥ ಹೇಳ್ತಾನೆ. ಏನು ಚಿಂತೆ ಮಾಡಬೇಡಪ್ಪ, ನನಗದು ಯುದ್ಧ ಚೆನ್ನಾಗಿ ಬರ್ತದೆ, ಕೌಶಲ್ಯ ಕಲ್ತಿದ್ದೀನಿ, ಅದ್ರ ಬಗ್ಗೆ ಜಾಸ್ತಿ ಒಲವಿಲ್ಲದೆ ಹೋದರೂ ಚೆನ್ನಾಗಿ ಕಲ್ತಿದ್ದೀನಿ ಅಂತ ಹೇಳ್ತಾನೆ.

0: रेडियो सारंग 107.8 FM।
1: ಯುದ್ಧಕ್ಕೆ ಹೋಗ್ತಾರೆ. ಮೊದಲನೇದು ಹೇಳಿದ ಹಾಗೆ ಬಿಲ್ಲುಗಾರಿಕೆ ಸ್ಪರ್ಧೆ. ಸುಮಾರು ಜನ ಹುಡುಗರು ಅಲ್ಲಿ ಗುರಿ ಇಟ್ಟಿರ್ತಾರೆ. ಆ ಗುರಿ ಮಧ್ಯಕ್ಕೆ ಬಾಣ ಹೊಡಿಬೇಕು. ಒಂದಿಷ್ಟು ದೂರ ಒಂದು ಗೆರೆ ಹಾಕಿರ್ತಾರೆ, ಅಲ್ಲಿ ನಿಂತ್ಕೊಂಡು ಆ ಜಾಗದಿಂದ ಗುರಿ ಹೊಡಿಬೇಕು. ಬುಲ್ ಸಾಯ ಅಂತೀವಲ್ಲ ನಮ್ಮ ಹಾಗೆ, ಅಲ್ಲಿ ಹೊಡಿಬೇಕು ಅಂತ. ಬಹಳಷ್ಟು ಜನ ಹುಡುಗರು ಬಾಣ ಅಲ್ಲಿ ತನಕ ಹೋಗೋದೇ ಇಲ್ಲ. ಕೆಲವ್ರದ್ದು ಹತ್ತಿರ ಹೋಗ್ತದೆ, ಕೆಲವರು ಮುಟ್ತದೆ, ಬಟ್ ಅದು ಬುಲ್ ಸಾಯಿಗೆ ಬೀಳೋದಿಲ್ಲ, ಮಧ್ಯ ಕೇಂದ್ರಕ್ಕೆ ಬೀಳೋದಿಲ್ಲ. ಅದು ದೇವದತ್ತ ಬರ್ತಾನೆ, ನಾನು ಹೇಗೆ ಬಿಡ್ತೀನಿ ನೋಡಿ ಬಾಣ ಅಂತ ಹೇಳಿ ಜೋರಾಗಿ ಬಿಡ್ತಾನೆ. ಕರೆಕ್ಟಾಗಿ ಬದ್ದಿ ಬಿಂದು ಬೀಳ್ತದೆ ದೇವದತ್ತ ಹೊಡೆದಿದ್ದು. ಈಗ ಯಶೋಧರೆ ಕಷ್ಟ ಆಗ್ಬಿಡ್ತು, ಯಾಕಂದ್ರೆ ಆಕೆಗೆ ಸಿದ್ಧಾರ್ಥನ ಮದುವೆ ಆಗಬೇಕು ಅಂತ ಮನಸ್ಸಿದೆ. ಇವನು ಬಾಣ ಕರೆಕ್ಟಾಗಿ ಹೊಡೆದ್ಬಿಟ್ಟ, ಇದಕ್ಕಿಂತ ಕರೆಕ್ಟ್ ಹೊಡೋಕೆ ಸಾಧ್ಯನೇ ಇಲ್ಲ. ಕರೆಕ್ಟಾಗಿ ಸೆಂಟ್ರಿಗೆ ಹೊಡೆದಿದ್ದಾನೆ. ಅವಾಗೇನಾಯ್ತು, ಈ ಪರೀಕ್ಷೆಯಲ್ಲಿ ಈಕ್ವಲ್ ಮಾರ್ಕ್ಸ್ ಬಂದಂಗೆ ಆಗ್ತದೆ, ಮುಂದಿನ ಪರೀಕ್ಷೆಯಲ್ಲಿ ಏನು ಗತಿನೋ, ಇದಕ್ಕೆ ಇಲ್ಲೂ ಫಸ್ಟ್ ಬರಬೇಕು ಅಂತ ಹಾಕಿದ್ದಿರಬೇಕು. ಅವಾಗೇನು ಮಾಡಬೇಕು, ಬುದ್ಧ ಸಿದ್ಧಾರ್ಥ ಹೋಗ್ತಾನೆ, ಯಾವ ಗೆರೆಯಿಂದ ಬಾಣ ಬಿಡಬೇಕು ಅಂತಿರುತ್ತೋ ಅದನ್ನ ಹಿಂದೆ ತೊಗೊಂಡು ಹೋಗ್ಬಿಡ್ತಾನೆ. ಮೊದಲಿನ ಅಳತೆ ಇತ್ತು, ಅದು ಎರಡು ಪಟ್ಟು ಮಾಡಿಬಿಡ್ತಾನೆ, ದೂರ ಹೋಗಿ ನಿಂತ್ಕೋತಾನೆ. ಅವ್ರಂತಾರೆ, ಇಷ್ಟು ದೂರಿಂದ ಹೊಡೆಯೋಕ್ಕಾಗತ್ತಾ, ಎಷ್ಟೋ ಜನ ಬಾಣ ಮುಟ್ಲೇ ಇಲ್ಲ ಅಲ್ಲಿ. ಇವನೇನು ಮಾಡ್ತಾನೆ, ಎರಡು ಪಟ್ಟು ಹೆಚ್ಚು ದೂರ ತಗೊಂಡು ದೊಡ್ಡ ಬಿಲ್ ಕೊಟ್ಟಿರ್ತಾರಲ್ಲ, ಆ ಬಿಲ್ಲನ್ನು ಜೋರಾಗಿ ಎಳೆದಾಗ ಮಧ್ಯದಲ್ಲಿ ಮುರಿದು ಹೋಗ್ಬಿಡುತ್ತೆ ಬಿಲ್ಲದು. ದಯವಿಟ್ಟು ಗಮನಿಸಬೇಕಾದದ್ದು ಹೇಗೆ ನಮ್ಮಲ್ಲಿ ಪುರಾಣ ಕಥೆಗಳು ಹೇಗೆ ಪ್ರಭಾವ ಬೀರ್ತವೆ ಅಂತ.

0: You're listening to Radio Sarang, 107.8 FM.
1: ನಾವು ಕಂಡಿದ್ದೇವೆ ರಾಮ ಸೀತಾ ಸ್ವಯಂವರಕ್ಕೆ ಹೋದಾಗ ಸ್ವಯಂವರ ಅಂತ ಇರಲಿಲ್ಲ, ನಾವು ಕಟ್ಕೊಂಡಿದ್ದೀವಿ ಕತೆ, ಸ್ವಯಂವರ ಇರಲಿಲ್ಲ. ಅದು ಆ್ಯಕ್ಚುಲಿ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ ಇಬ್ಬರು ಹುಡುಗರನ್ನ, ಇವರು ಬಾಣನ ಬಿಲ್ ನೋಡ್ತಾನೆ, ಎತ್ತಿಬಿಟ್ಟು ಅದನ್ನು ಎಳೆದಾಗ ಹೆದೆ ಏರ್ಸೋಕೆ ಹೋದಾಗ ಬಿಲ್ ಮುರಿದು ಹೋಯ್ತು ನಡುವೆ ಅಂತ ಬರ್ತದೆ. ಅದ್ರದ್ದು ಪ್ರತಿಫಲ ಅಂತ ಅನಿಸುತ್ತೆ ನನಗೆ ಇದು ಕಥೆಯೊಳಗೆ ಬಂದಿರೋದು. ಆ ಬಿಲ್ ಮುರಿದ ತಕ್ಷಣ ಅಂದ್ರೆ ಏನು ತೋರಿಸ್ಬೇಕಾಗಿತ್ತು, ಅವರೆಲ್ಲ ಇದೇ ಬಿಲ್ಲಿಂದ ಹೊಡೆದ್ರಲ್ಲ, ಆ ಬಿಲ್ ಕೂಡ ಸಿದ್ಧಾರ್ಥನ ಕೈಯಲ್ಲಿ ತಾಳಲಿಲ್ಲ ಅಂತ. ಇನ್ನೊಂದು ಬಿಲ್ ಕೊಡಿ, ಇದು ಬಹಳ ಅಶಕ್ತವಾದ ಬಿಲ್ಲು ಅಂತಾನೆ. ಹಾಗಾದ್ರೆ ತೊಗೊಂಬರ್ತೀವಿ, ಒಂದು ಹಳೆ ಬಿಲ್ ಇದೆ, ಅದು ಯಾರೂ ಯೂಸ್ ಮಾಡಿಲ್ಲ ಬಹಳ ದಿವಸದಿಂದ, ಅದು ಎತ್ತೋಕ್ಕೂ ಆಗಲ್ಲ ಅಷ್ಟಬಾರ್ದು, ಬಹಳ ಹಳೇದದು ಅಂತ ಹೇಳಿ ತೊಗೊಂಡ್ಬರ್ತಾರೆ. ಆ ದೊಡ್ಡ ಬಿಲ್ಲಿಗೆ ಹೆದೆ ಏರಿಸಿ ಕಟ್ಟಿ ಆ ಎರಡು ಪಟ್ಟು ದೂರದಿಂದ ಬಾಣ ಬಿಟ್ಟರೆ ಅದು ಮಧ್ಯ ಬಿಂದುವಿನಲ್ಲಿ ಹಾ ಹೋಗೋದು ಅಷ್ಟೇ ಅಲ್ಲ, ಚುಚ್ಚಿಕೊಳ್ಳೋದಲ್ಲ, ಅದೇನು ಇಟ್ಟಿದ್ರಲ್ಲ ಮರದ್ದು ಗುರುತು ಮಾಡಿ ಇಟ್ಟಿದ್ರಲ್ಲ, ಅದಕ್ಕೆ ಚುಚ್ಚಿಕೊಂಡು ಅದನ್ನು ದಾಟಿ ಹಿಂದೆ ಹೋಗಿ ನೆಲದಲ್ಲಿ ಹೋಗ್ಬಿಟ್ಟು ನೆಲದಲ್ಲಿ ಮಾಯ ಆಗಿಬಿಡುತ್ತಂತೆ. ಎಕ್ಸಾಗ್ರೇಷನ್ ಇರ್ತದೆ ಕವಿ ಪ್ರತಿಭೆ ಅಂದಾಗ, ಅದು ಮಧ್ಯದಲ್ಲಿ ಹೋಗಿ ಅದನ್ನು ದಾಟ್ಕೊಂಡು ಹೋಗಿ ನೆಲದಲ್ಲಿ ಎಷ್ಟು ವೇಗವಾಗಿ ಹೊಡಿತು ಅಂದರೆ ನೆಲದ ಒಳಗೆ ಹೋಗ್ಬಿಡುತ್ತಂತೆ, ಬಿಲ್ಲೆಲ್ಲಿ ಬಾಣ ಎಲ್ಲಿ ಮುಟ್ತು ಅಂತ ಗೊತ್ತಾಗಲಿಲ್ಲ ಅಂತ. ಸಭಿಕರೆಲ್ಲ ಹೋ ಅಂತ ಕಿರಿಚಿಕೊಂಡ್ರು, ಸಿದ್ಧಾರ್ಥ ಗೆದ್ದ, ಸಿದ್ಧಾರ್ಥ ಗೆದ್ದ ಅಂತ. ದೇವದತ್ತನೇ ಸಂಕಟ ಜಾಸ್ತಿ ಆಯಿತು. ಇನ್ನು ಖಡ್ಗ ಬಳಸೋದ್ರಲ್ಲಿ ಹೇಗೆ ಶಕ್ತಿ ಇದ್ದಾರೆ ನೋಡಬೇಕು ಅಂತ. ಅಲ್ಲೇನು ಪರೀಕ್ಷೆ ಇಟ್ಟಿದ್ರು ಅಂದರೆ, ಮರಗಳನ್ನು ಇಟ್ಟಿದ್ದಾರೆ, 4 ಇಂಚಿನ ಕಾಂಡ ಇರುವಂಥದ್ದು, 6 ಇಂಚು 9 ಇಂಚು 12 ಇಂಚು ಇರುವಂಥ ಕಾಂಡದ ಮರಗಳು, ಖಡ್ಗ ಹಿಡ್ಕೊಂಡು ಕತ್ತರಿಸ್ಬೇಕಾದ್ರೆ ಒಂದೇ ಹೊಡೆತಕ್ಕೆ. ಯಾರು ಎಷ್ಟು ದಪ್ಪ ಮರದನ್ನು ಕತ್ತರಿಸ್ತಾರೋ ಅವರು ಹೆಚ್ಚು ಸಮರ್ಥಶಾಲಿಗಳು ಅಂತ ಹೀಗೆ ಮಾಡ್ಕೊಂಡಿದ್ದಾರೆ.

Sarang 107.8 FM. ಕೆಲ ಹುಡುಗರು ಹೋದ್ರು, 4 ಇಂಚಿನ ಮರ ಕತ್ತರಿಸಿ ಹಾಕಿದ್ರು. ಇನ್ ಕೆಲವರು ನಮ್ಮ ಖಡ್ಗಾನೆ ಮುರ್ಕೊಂಡ್ ಬಂದ್ಬಿಟ್ರು, ಮುರಿಲಿಕ್ಕಾಗ್ಲಾರ್ದೇನೆ. ಅದೆಲ್ಲ ನೋಡಿದ್ರು ಕಡೆ ದೇವದತ್ತ ಹೋದ. ಇವನು ಹೀರೋ ಆಗ್ಬಿಟ್ಟದ. ದೇವದತ್ತ ಮೊದಲನೇ ಪರೀಕ್ಷೆಯಲ್ಲಿ ಜದ್ದಿದಾನಲ್ಲ, ಹೋಗಿ ಏನು ಮಾಡಿದ, ನಾನು 4, 6, 9 ಇಂಚಿನ ಬೇಡ, 12 ಇಂಚಿನ ಗಿಡ ಕೊಡಿ ಅಂದ. ಅದು ಕಷ್ಟ ಅನಿಸ್ತು ಎಲ್ಲರಿಗೂ. ಆತ ಹೋದ, ಜೋರಾಗಿ ಹುಂಕಾರ ಮಾಡಿ ಹೊಡೆದ, 2 ತುಂಡಾಗಿ ಬಿದ್ದುಬಿಡ್ತು. ಅಂದರು ಇದಕ್ಕಿಂತ ಗಟ್ಟಿ ಮಾಡೋಕೆ ಸಾಧ್ಯ ಇಲ್ಲ ಯಾರೂ. 12 ಇಂಚದ್ದು ಕಾಂಡ ಇರುವಂಥ ಮರವನ್ನು ಒಂದೇ ವೇಟಿ ಕತ್ತರಿಸ್ಬಿಟ್ನಲ್ಲ ದೇವದತ್ತ, ಮಹಾಶೂರ ಇವನು ಅಂತ ಜನ ಮಾಡಿದರು. ಯಶೋಧರೆ ಗಾಬರಿಯಾಗಿ ಮುಖ ಮುಚ್ಕೊಂಡ್ಬಿಟ್ಲು. ಇದ್ರಲ್ಲಿ ನಮ್ಮ ಸಿದ್ಧಾರ್ಥ ಸೋತ್ರ ಗತಿ ಏನು ಅಂತ. ಇವನೇನು ಮಾಡ್ದ, ಅದು ಹೇಗೆ ಆಗ ಈಗಾಗಲೇ ಬಿಲ್ಲಿಂದ ಹೇಳಿದ್ನಲ್ಲ ಅದೇ ಥರನೇ. ಅವನು ಹೇಳ್ತಾನೆ, ಒಂದು ಗಿಡ ಇದೆಯಾ, 1 ಇಂಚ್, ಒಂದು 12 ಇಂಚಿಂದ ಇದೆಯಾ, 2 ಗಿಡ ತೊಗೊಂಬನ್ನಿ ಪಕ್ಕಪಕ್ಕದಲ್ಲಿ. ಅಂದರೆ 12 ಇಂಚ್ ದಪ್ಪ ಇರುವಂಥದ್ದು 2 ಗಿಡಗಳನ್ನು ಪಕ್ಕಪಕ್ಕದಲ್ಲಿ ಇಟ್ಟು ಖಡ್ಗ ತೊಗೊಂಡು ಹೂಂಕಾರ ಮಾಡಿ ಹೊಡೆದನಂತೆ. ಏನೂ ಆಗಲಿಲ್ಲ, ಮರ ಬೀಳಲೇ ಕತ್ತರಿಸಲೇ ಇಲ್ಲ, ಅದು ಹಾಗೆ ನಿಂತ್ಕೊಂಡ್ಬಿಡ್ತು. ದೇವದತ್ತ ಗೋಗಾಡ್ದ, ಓ ನಾನು ಗೆದ್ದುಬಿಟ್ಟೆ ನೋಡು, ಸುಮ್ಮನೆ ತೋರಿಸೋಕೆ 2 ಗಿಡ ಇಟ್ಕೊಂಡಿದ್ದಾನೆ, ಒಂದು ಕತ್ತರಿಸೋಕ್ಕಾಗಲಿಲ್ಲ, ಮರನೇ ಬಿದ್ದಿಲ್ಲ ಅಂತ. ಎಲ್ಲರೂ ಏನು ಮಾಡಬೇಕು ತೋಚಲಿಲ್ಲ. ದೇವದತ್ತನ ಶಿಷ್ಯರು ಕೆಲವರು ಇದ್ದಾರಲ್ಲ, ಅವ್ರು ಕೂಕೊಂಡ್ರು, ದೇವದತ್ತ ಗೆದ್ದ, ದೇವದತ್ತ ಗೆದ್ದ ಅಂತ. ಅವಾಗ ಸಿದ್ಧಾರ್ಥ ನಗ್ನಗ್ತಾ ಹೋಗಿ ಕೈಯಿಂದ ಈ ಮರ ತಳ್ಳಿದ, 2 ಮರ ಬಿದ್ದೋಯ್ತು. ಅಂದರೆ ಎಷ್ಟು ಜೋರಾಗಿ ಹೊಡೆದಿದ್ದ ಅಂದರೆ, ಬಹುಶಃ ಮರಕ್ಕೂ ಗೊತ್ತಾಗಿರಲಿಲ್ಲ ಕತ್ತರಿಸ್ಕೊಂಡದ್ದು. 2 ತುಂಡಾಗಿ ಹೋಗಿದ್ದಾವೆ, ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಒಂದರ ಮೇಲೆ ಒಂದು. ಹಾಗೆ ಈ ಕಥೆಗಳನ್ನು ಹಿಂದಿನ ಪುರಾಣದಲ್ಲೂ ಕೇಳಿದ್ದೀವಿ. ಇದನ್ನು ಅರ್ಜುನ ತನ್ನ ಬಿಲ್ಲು ತೋರಿಸೋದತ್ತಿಗೆ ಬಾಣ ತನ್ನ ಖಡ್ಗ ವಿದ್ಯೆ ತೋರಿಸ್ಬೇಕಾದ್ರೆ ಈಗ ಮರಕ್ಕೆ ಹೊಡೆದಾಗ ಮರ ಕತ್ತರಿಸಿದಾಗ ಹಾಗೆ ನಿಂತ್ಕೊಂಡಿತ್ತಂತೆ. ದ್ರೋಣಾಚಾರ್ಯ ಹೇಳ್ತಾರೆ, ಹೆಂಗೆ ಹೊಡೆದಿದ್ದ ಅಂದರೆ ಬಹುಶಃ ಹಾಗೆ ಬಿಟ್ಟಿದ್ರೆ ಗಿಡ ಬೆಳ್ಕೊಂಡ್ಬಿಡ್ತಿತ್ತೇನೋ. ಅಂದರೆ ಎಲ್ಲಿ ನಿಮಗೆ ಕತ್ತರಿಸಿದ್ವು ಅಲ್ಲಿ ಬರೋಬ್ಬರು ಉಳ್ಕೊಂಡ್ಬಿಟ್ಟಿದೆ ಅದು ಹಾಗೇನೆ. ಹಾಗೆ ಅದೇ ಪ್ರತಿಫಲ ಇಲ್ಲಾಗುವಂಥದ್ದು. 2 ಮರಗಳನ್ನು ಒಂದೇ ಸಲ ಹೊಡೆದಾಗ 2 ಕತ್ತರಿಸೋಯ್ತು, ಬೀಳು ಇಲ್ಲ. ಕೊನೆಗೆ ಸಿದ್ಧಾರ್ಥ ಕೈಯಿಂದ ತಳ್ಳಿದಾಗ 2 ಮರ ಬಿತ್ತು. ಅಕ್ಮತ್ ಜನ ಕೂಕೊಂಡ್ರು, ಸಿದ್ಧಾರ್ಥ ಗೆದ್ದ ಅಂತ.

0: रेडियो सारंग 107.8 FM।
1: ಇದು ಗಮನಿಸಬೇಕಾದದ್ದು, ನಾನು ಆಗಲೇ ಹೇಳಿದ ಹಾಗೆ ರಾಮನ್ ಬಿಲ್ ಮುರಿದ ಹಾಗೆ ಯಶೋಧರೆ ಮುಖ ಮುಚ್ಕೋತಾಳಲ್ಲ ದೇವದತ್ತ ಗೆದ್ದಾಗ, ಇದನ್ನು ದ್ರೌಪದಿ ಸ್ವಯಂವರದಲ್ಲಿ ಮಹಾಭಾರತದಲ್ಲಿ ಬರ್ತದೆ. ಶಿಶುಪಾಲ ಬಂದಿರ್ತಾನೆ, ಶಿಶುಪಾಲ ಬಂದಾಗ ಅವನು ಅಸಾಧ್ಯ ಪರಾಕ್ರಮಶಾಲಿ. ಅವನು ಬಂದಾಗ ದ್ರೌಪದಿ ಹೆದರಿ ಮುಖ ಮುಚ್ಕೊಂಡ್ಬಿಡ್ತಾಳೆ, ಇವನ್ನೆಲ್ಲಿ ಗೆದ್ದುಬಿಟ್ರೆ ಗತಿ ಏನಪ್ಪ ನಂದು ಅಂತ. ಅಂದರೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಯಾವುದೇ ಒಬ್ಬ ಕವಿ, ಒಬ್ಬ ದಾರ್ಶನಿಕ ಬರೀಬೇಕಾದ್ರೆ ತನ್ನ ಮಣ್ಣಿನ ಹಿನ್ನೆಲೆಯಿಂದಾನೇ ಬರೀಬೇಕು, ತಾನು ಕಂಡದ್ದನ್ನು ಕೇಳಿದ್ದನ್ನು ಅನುಸರಿಸಬೇಕು. ಅದು ಎಷ್ಟು ಪ್ರಭಾವ ಬೀರಿರುತ್ತೆ ಕಥೆಗಳು ಅಂತಂದ್ರೆ ಇಲ್ಲೂ ಹೇಳ್ತಾರೆ. ಹಾಗೆ ಗಾಬರಿಯಾಗಿ ಯಶೋಧರೆ ಮುಖ ಮುಚ್ಕೊಂಡ್ಬಿಟ್ಲು, ಎಲ್ಲೆ ಸಿದ್ಧಾರ್ಥನಿಗೆ ಆಗೋದಿಲ್ವೇ ಇದು ಅಂತ. ಇನ್ನು ಕೊನೆಯದೊಂದು ಯುದ್ಧ ಇರುವಂತಹದ್ದು ಕುದುರೆ ಸವಾರಿ. ಅವರೊಂದು ಕುದುರೆಯನ್ನ ಮತ್ತೆ ಬರೆಸ್ಬಿಟ್ಟಿದ್ದಾರೆ ಚೆನ್ನಾಗಿ. ಮೊದಲೇ ದಾರಿ ದಾಂಡಿಗ ಕುದುರೆ, ಅದು ಎತ್ತರದ ಕುದುರೆ, ಅದಕ್ಕೆ ಮತ್ತೆ ಬಂದ್ಬಿಟ್ಟಿದೆ. ಅದ್ರ ಹತ್ತಿರ ಹೋಗೋದೇ ಸಾಧ್ಯ ಇಲ್ಲ. ಎಷ್ಟರ ಮಟ್ಟಿಗೂ ಅಂದರೆ, ಅದನ್ನು ಸಾಕಿದವನಿದ್ದಾನಲ್ಲ, ತರಬೇತಿ ಕೊಟ್ಟವನಿದ್ದಾನಲ್ಲ, ಅವನಿಗೂ ಹತ್ತಿರ ಬಿಡ್ತಾ ಇಲ್ಲ. ಅದು ಒದಿತದೆ, ಹಾರ್ತದೆ, ಜಿಗದ ಹಾರಾಡ್ತದೆ, ಹಿಡಿಯೋಕೆ ಆಗ್ತಾ ಇಲ್ಲ ಅದನ್ನು. ಅದ್ರ ಉಗ್ರತೆ ನೋಡ್ಬಿಟ್ಟು ಕೆಲವು ಹುಡುಗರು ಹೋದ್ರು ಹತ್ರ, ಅದು ಹೊಡೆದ ತಕ್ಷಣ ಕೈ ಕಾಲು ಮುರ್ಕೊಂಡು ವಾಪಸ್ ಬಂದರು. ಜನಾಲಕ್ಕೆ ಹೋಗೋಕೆ ಶುರು ಮಾಡಿದ್ರಂತೆ, ಬೇಡ ಇದು ಜೀವಹಾನಿ ಆಗ್ತದೆ, ಈ ಆಟ ನಿಲ್ಲಿಸ್ಬಿಡಿ, ಕುದುರೆ ಆಟ ಬೇಕಾಗಿಲ್ಲ ಅಂತ. ದೇವದತ್ತ ಹೋದ, ಓ ಕುದುರೆ ನಾನು ಅದನ್ನು ಸಾಧು ಮಾಡಿಬಿಡ್ತೇನೆ ಅಂತ ಹೋದ. ಹೋಗ್ಬಿಟ್ಟು ಆ ಎರಡೂ ಲಗಾಮ್ ಹಿಡಿಯೋಕೆ ಹೋಗ್ತಾನೆ, ಲಗಾಮ್ ಸಿಗಲಿಲ್ಲ, ಓಡ್ತಾ ಇತ್ತು. ಆ ಕಿವಿ ಹಿಡ್ಕೊಂಡ, ಕಿವಿ ಹಿಡ್ಕೊಂಡು ಜೋರಾಗಿ ಮೇಲೆ ಹತ್ತಿದ. ಹತ್ತಿದಾಗ ಹಿಂದಿನ ಎರಡೂ ಕಾಲದ ಮೇಲೆ ಹಾರಿಸಿ ಬಿಸಾಕಿದ್ರೆ ಅವನು ಎಷ್ಟೆತ್ತರ ಹೋಗಿ ಬಿದ್ದಂತೆ. ಅದು ಕುದುರೆ ಸಿಟ್ಟಿಂದ ಹೋಗಿ ಮುಂಗಾಲಿದ್ದ ಒದೆಯೋಕೆ ಹೋಗ್ತಿತ್ತು ಅವನು, ಅಷ್ಟರ ಮಟ್ಟಿಗೆ ಉಗ್ರ ಇತ್ತದು. ದೇವದತ್ತ ಕೂಡ ಬಂದ, ಸವಾರಿ ಮಾಡೋಕ್ಕಾಗಲಿಲ್ಲ ಅಂತ. ಆಗ ಸಿದ್ಧಾರ್ಥ ಹೋದ, ಎಲ್ಲರೂ ಗಾಬರಿಯಾಗಿ, ಬೇಡಪ್ಪ ಸಿದ್ಧಾರ್ಥ, ಹೆಂಗೂ ಎರಡರಲ್ಲಿ ಗೆದ್ದಿದ್ಯಾ, ಇದು ಬೇಡ ನಿನಗೆ ಅಂದರು.

0: रेडियो सारंग 107.8 FM.
1: ಇವನ್ ಏನ್ ಮಾಡ್ದ ಗೊತ್ತಾ, ಇದು ಬ್ಯೂಟಿಫುಲ್. ಅದು ಕುದುರೆ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡೋಕೆ ಶುರು ಮಾಡ್ದೆ ಕುದುರೆ ಹತ್ರ. ತನ್ನ ಮೆಲ್ಲಿಗಿನ ಧ್ವನಿಯಲ್ಲಿ ಮೊದಲೇ ಪ್ರೀತಿ ತುಂಬಿದ ಧ್ವನಿ ಅವನು. ಅದರಲ್ಲಿ ಮಾತಾಡ್ತಾ ಹತ್ರ ಹೋದ. ಪ್ರಾಣಿಗಳಿಗೆ ಕೂಡ ಅಂತಃಕರಣ ಅರ್ಥ ಆಗ್ತದೆ. ಈ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಪ್ರಾಣಿ ಸಾಕ್ಕೊಂಡಿದ್ರೆ, ಬೆಕ್ಕು ಅಥವಾ ನಾಯಿ ಸಾಕ್ಕೊಂಡಿದ್ರೆ, ಯಜಮಾನನಿಗೆ ಕೋಪ ಇದೆಯೋ ಖುಷಿಯಾಗಿದ್ದರೋ ಗೊತ್ತಾಗುತ್ತೆ. ಪ್ರಾಣಿಗಳಿಗೆ ಬಂದ ತಕ್ಷಣ ಮಲ್ಕೊಂಡಿರ್ತಾವೆ ಮನೆಯಲ್ಲಿ, ಯಜಮಾನ ಸಿಟ್ಟಿಂದ ಹೋಗೋ ಕಡೆ ಅಂದ ಸೀದಾ ಹೋಗ್ಬಿಡ್ತದೆ. ಯಾಕಂದ್ರೆ ಗದ್ದಲ ಮಾಡೋದು ಉಪಯೋಗ ಇಲ್ಲ, ಸಿಟ್ಟಿದೆ ಯಜಮಾನನಿಗೆ ಅಂತ. ಹಾಗೆ ಬಹುಶಃ ಅವ್ನು ನಿಧಾನಕ್ಕೆ ಮಾತಾಡ್ತಾ ಅದನ್ನು ರಮಿಸ್ಕೊಂಡು ಹತ್ರ ಹೋಗಿ ಹಣೆ ತಟ್ಟಿದ್ನಂತೆ. ನಿಂತ್ಕೊಂತು, ಅದ್ರ ಹೆಗಲ ಮೇಲೆ ಕೈ ಹಾಕಿದ, ಬೆನ್ನ ಮೇಲೆ ಕೈ ಆಡಿಸಿದ, ನಿಧಾನ ಬೆನ್ ತಟ್ಟಿದ. ಅದೊಂಥರ ಸಾಕಿದ ಪ್ರಾಣಿ ಹಾಗೆ ಬಂದ ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತು. ಇವನು ಹೊತ್ಕೊಂಡು ಸಂಭ್ರಮದಿಂದ ಓಡಾಡುತ್ತೆ ಎಲ್ಲ ಕಡೆ. ಆದ್ದರಿಂದ ಅದನ್ನು ಗೆದ್ದ ಅಂತಾಯ್ತು. ಮೂರು ಯುದ್ಧಗಳಲ್ಲಿ ಇವನು ಗೆದ್ದ ಅಂತ ಸಂತೋಷ ಆಯಿತು. ಯಶೋಧನಿಗೆ ಯುದ್ಧ ನಮಗೆ ಇವನಿಗೆ ಶುದ್ಧೋಧನಿಗೆ ಭಾರಿ ಸಂತೋಷ ಆಯಿತು. ಮದುವೆಯಲ್ಲಿ ಗೆದ್ದ ಮಾತು ಬೇರೆ, ಯುದ್ಧದಲ್ಲಿ ಸೋಲಿಲ್ಲಲ್ಲ ನನ್ನ ಮಗ. ಅಂದರೆ ಅವನು ಕಲಿತದ್ದು ವೇಸ್ಟ್ ಆಗಿಲ್ಲ, ಯುದ್ಧ ವಿದ್ಯೆ ಕಲಿತದ್ದು ವೇಸ್ಟ್ ಆಗಿಲ್ಲ. ಅಂದರೆ ಅವನ ಪ್ರಸಂಗ ಬಂದರೆ ಯುದ್ಧ ಮಾಡೋ ಶಕ್ತಿ ಇದೆ ಅಂದಂಗೆ ಆಯ್ತು ನನ್ನ ಮಗನಿಗೆ ಅಂದರು. ಸಂತೋಷ ಆಯಿತು. ಸಂಪ್ರದಾಯದಂತೆ ಎಲ್ಲ ಮದುವೆ ಮಾಡಿದರು. ಅವ್ರು ಎಷ್ಟು ಚೆಂದ ಬರೀತಾರೆ ಅದನ್ನು ಪಾಲಿ ಭಾಷೆಯನ್ನು ಅನುವಾದ ಮಾಡಿದ್ದದು ಒಂಥರ. ಮಲ್ಲಿಗೆ ಹಿತವಾದ ಪರಿಮಳದ ಪುತ್ಥಳಿಯಂತೆ ಯಶೋಧರೆ ಸಿದ್ಧಾರ್ಥನ ಬಾಳಿನಲ್ಲಿ ಬಂದಳು ಅಂತ. ಆ ಮಾತು ನನಗೆ ಭಾಳ ಇಷ್ಟ ಆದದ್ದು. ಅದು ಎಷ್ಟು ಚೆಂದ ಬರೀತಾರೆ ನೋಡ್ರಿ. ಮಲ್ಲಿಗೆ ಹಿತವಾದ ಪರಿಮಳದ ಪುತ್ಥಳಿಯಂತೆ, ಪರಿಮಳನೇ ಒಂದು ಆಕಾರದಲ್ಲಿ ಬಂತೇನೋ ಅನ್ನೋ ಹಾಗೆ ಆಕೆ ಯಶೋಧರೆ ಅವನ ಜೀವನದಲ್ಲಿ ಬಂದಳು ಅಂತ.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೇ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM. ಬಣ್ಣ ಬಣ್ಣದ ಬದುಕು ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಸುದ್ದಿಗಳನ್ನು ಓದುತ್ತಿರುವುದು RJ ಸೈಫುಲ್ಲಾ ಕುತ್ತಾರ್. ಸೊ ಹಾಗೆಯೇ ನಮ್ಮ ಜೊತೆಗೆ ಮತ್ತೊರ್ವರು
1: ರೇಣುಕಾ ಸುರೇಶ್ ಸಂಗಪ್ಪನವರ್.
0: ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಇದೀಗ ಕೇಳೋಣ. ಅಧಿಕಾರಿಗಳಿಗೆ ಪೊರಕೆ ಸೇವೆ, ಕಾರುಗಳ ಗ್ಲಾಸ್ ಚೂರು ಚೂರು. ಪೊಲೀಸರ ಮುಂದೆಯೇ ಸರ್ವೆ ಟೀಂ ಮೇಲೆ ಕಲ್ಲೇಟು. ಭೂ ಸ್ವಾಧೀನಕ್ಕೆ ರೈತ ಮಹಿಳೆಯರ ತಡೆ. ಬಿಡದಿಯಲ್ಲಿ ರೈತಾಕ್ರೋಶ ಎಂದಿದೆ ಒಂದು ಪ್ರಮುಖ ಸುದ್ದಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಜಂಟಿ ಮಾಪನ ಕಾರ್ಯಕ್ಕೆ ಬಂದಿದ್ದ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ ಕಟ್ಟೆಯೊಡೆದಿದೆ. ಬಿಡದಿ ಹೋಬಳಿ ಮಂಡಲಹಳ್ಳಿ ಗ್ರಾಮದಲ್ಲಿ ಸೋಮವಾರ ನಡೆದ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿದ್ದು ರೈತ ಮಹಿಳೆಯರು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಕ್ಕೆ ಪೊರಕೆಯಿಂದ ಥಳಿಸಿ ಓಡಿಸಿದ್ದಾರೆ. ಅಧಿಕಾರಿಗಳ ಕಾರುಗಳ ಮೇಲೆಯೂ ಕಲ್ಲು ತೂರಾಟ ನಡೆದಿದ್ದು ವಾಹನಗಳು ಜಖಂಗೊಂಡಿವೆ. ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ನಡೆದ ತಳ್ಳಾಟ ನೂಕಾಟದಲ್ಲಿ ಕೆಲ ಅಧಿಕಾರಿಗಳು ಮತ್ತು ರೈತರಿಗೆ ಗಾಯಗಳು ಕೂಡ ಆಗಿದೆ. ಬಿಡದಿ ಘಟನೆ ಕುರಿತು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ರೈತರ ಶಾಂತಿಯುತ ಹೋರಾಟದ ಹಾದಿ ತಪ್ಪಿಸಲು ಸರ್ಕಾರ ನಡೆಸಿದ ಪಿತೂರಿಯಿಂದಲೇ ಈ ಘಟನೆ ನಡೆದಿದೆ ಎಂದು ಹೇಳಿದರು. ಇನ್ನು ಮಾಗಡಿ ಶಾಸಕ HC ಬಾಲಕೃಷ್ಣ ಅವರು ಮಾತನಾಡಿ, CM DK ಶಿವಕುಮಾರ್ ಅವರಿಗೆ ಕೆಟ್ಟ ಹೆಸರು ತರುವ ದುರುದ್ದೇಶದಿಂದಲೇ ಈ ರೀತಿ ರೈತ ಹೋರಾಟದ ಹೆಸರಿನಲ್ಲಿ ಪ್ಲಾನ್ ಮಾಡಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಹೇಳಲಾಗಿದೆ.
1: ರಾಜ್ಯದ ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಮುದಾಯಗಳ ನಡುವೆ ಸಾಮಾಜಿಕ ಸಾಮರಸ್ಯ ಉತ್ತೇಜಿಸುವ ಉದ್ದೇಶದೊಂದಿಗೆ ಗ್ರಾಮ ಪಂಚಾಯತ್ ಯೂತ್ ಹಾಗೂ ನಗರ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಒಟ್ಟು 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಗಾಗಿ ಸರ್ಕಾರವು ಒಟ್ಟು 1,010 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನು ಅನುಮೋದಿಸಿದೆ. ರಾಜ್ಯದ ಗ್ರಾಮೀಣ ಭಾಗದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಾಸರಿ 6,000 ಸಂಘಗಳು ಹಾಗೂ ನಗರ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಸಂಘಗಳನ್ನು

0: ಗಣನೀಯವಾಗಿ ಕಡಿಮೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ತಜ್ಞರು ಅಂದಾಜಿಸಿದ್ದಾರೆಂದು ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಎಲ್ನಿನೋ ಕಾರಣದಿಂದಾಗಿ ತೇವಾಂಶ ಕುಸಿಯುತ್ತಿದ್ದು ಮೋಡಗಳ ರಚನೆಯು ದುರ್ಬಲಗೊಳ್ಳುತ್ತಿದೆ. ಜುಲೈ ಕೊನೆಯ ವಾರದಲ್ಲಿ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಸೂಚನೆ ಇದ್ದು ನಂತರ ಮುಂಗಾರು ತುಸು ಚುರುಕುಗೊಳ್ಳಬಹುದು ಎನ್ನಲಾಗಿದೆ.
1: ಮುಂಗಾರು ಅಧಿವೇಶನಕ್ಕೆ ಕೊನೆಗೂ ಮುಹೂರ್ತ ನಿಗದಿಯಾಗಿದ್ದು ಆಗಸ್ಟ್ 6ರಿಂದ ಆರಂಭವಾಗಲಿದೆ. ಇದಕ್ಕೂ ಮೊದಲು ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ. ಆಗಸ್ಟ್ 6ರಿಂದ ಮುಂಗಾರು ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನಗರದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿವೇಶನವು ಸಾಮಾನ್ಯವಾಗಿ ಜುಲೈನಲ್ಲಿ ನಡೆಯಬೇಕಿತ್ತು, ಆದರೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಶೀಲನೆ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದ್ದು ಅದೆಲ್ಲದರಿಂದಾಗಿ ಮುಂದಿನ ಆಗಸ್ಟ್ 6ರಿಂದ ಅಧಿವೇಶನ ನಡೆಯಲಿದೆ ಎಂದು ತಿಳಿಸಿದ್ದಾರೆ.
0: ಅನಾರೋಗ್ಯದ ಕಾರಣಕ್ಕಾಗಿ ಈಗ ನಡೆದಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದೆ 3 ಬಿಎಲ್ಒ ಅಂಗನವಾಡಿ ಕಾರ್ಯಕರ್ತೆಯರನ್ನು ಜಿಲ್ಲಾಡಳಿತ ಕೆಲಸದಿಂದ ವಜಾ ಮಾಡಿದೆ ಎಂದು ಅಂಗನವಾಡಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷೆ ಎಸ್ ವರಲಕ್ಷ್ಮಿ ಆರೋಪಿಸಿದ್ದಾರೆ. ಮಣಿಪಾಲದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಂಗನವಾಡಿ ನೌಕರರ ಸಂಘವೂ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ನಡೆದ ಧರಣಿಯಲ್ಲಿ ಭಾಗವಹಿಸಿದ್ದ ವರಲಕ್ಷ್ಮಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಜಿಲ್ಲಾಧಿಕಾರಿಯ ನಡೆಯನ್ನು ಖಂಡಿಸಿದ್ದು ರಾಜ್ಯದ ಯಾವುದೇ ಜಿಲ್ಲೆಯಲ್ಲೂ ಇಂತಹ ಒಂದು ಘಟನೆ ನಡೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿರುವ 1222 ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಅಂಗನವಾಡಿ ಕಾರ್ಯಕರ್ತರಲ್ಲಿ 710 ಮಂದಿ ಬಿಎಲ್ಒಗಳಾಗಿದ್ದು ಇವರನ್ನು ಎಸ್ಐಆರ್ ಪ್ರಕ್ರಿಯೆಗೆ ಕರ್ತವ್ಯ ನಿಯೋಜನೆ ಮಾಡಲಾಗಿದೆ. ಇವರಲ್ಲಿ 3 ಅನಾರೋಗ್ಯದ ಕಾರಣದಿಂದಾಗಿ ತಮಗೆ ಇದರಲ್ಲಿ ಭಾಗವಹಿಸಲು ಅಸಾಧ್ಯವಾಗಿರುವುದನ್ನು ಮನವರಿಕೆ ಮಾಡಿದ್ರು. ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ 3ರನ್ನು ಕೆಲಸದಿಂದಲೇ ವಜಾ ಮಾಡಿದ್ದಾರೆ. 3ರಲ್ಲಿ ಕುಕ್ಕೆಹಳ್ಳಿ ಚೇತನ ಎಂಬುವರು ನ್ಯಾಯಾಲಯದ ಮೆಟ್ಟಿಲೇರಿ ಮತ್ತೆ ಹುದ್ದೆಗೆ ಮರಳಿದ್ದಾರೆ. ಆದರೆ ಉಳಿದಿಬ್ಬರು ಸುರೇಖ ಮತ್ತು ವಿನಯ ಬಂಟಕಲ್ಲು ಕಳೆದ 15-20 ವರ್ಷಗಳಿಂದ ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯವನ್ನು ಮಾಡಿಕೊಂಡು ಬಂದಿದ್ದರು. ಅವರನ್ನು ಯಾವುದೇ ರೀತಿಯಲ್ಲಿ ನೋಟಿಸ್ ಹಾಗೂ ಇತರ ನಿಯಮಗಳನ್ನು ಪಾಲಿಸದೆ ನಿರ್ದಾಕ್ಷಿಣ್ಯವಾಗಿ ಕೆಲಸದಿಂದ ವಜಾ ಮಾಡಲಾಗಿದೆ ಎಂದವರು ದೂರಿದರು.
1: ಪ್ರಸ್ತುತ ಜಗತ್ತು ಕೃತಕ ಬುದ್ಧಿಮತ್ತೆಯ ಸಾಧಕ ಬಾಧಕಗಳ ಬಗೆಗಿನ ಚರ್ಚೆಯಲ್ಲಿ ತಲ್ಲೀನವಾಗಿದ್ದು, ಈ ಕಾಲದಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆ ನಿರ್ಬಂಧಿಸುವ ಬೆಳವಣಿಗೆಗಳು ನಡೆಯುತ್ತಿದ್ದ ಈ ದಿನಮಾನಗಳಲ್ಲಿ ನಮ್ಮ ರಾಜ್ಯದ ಚಿನ್ನರು ಯಂತ್ರ ಮಾನವರನ್ನು ಪಳಗಿಸುವ ವಿದ್ಯತೆಯನ್ನು ಕರಗತಗೊಳಿಸಿಕೊಳ್ಳಲಿದ್ದಾರೆ. ಸರ್ಕಾರ ಈಗಾಗಲೇ 1ನೇ ತರಗತಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ ನೀಡುವುದಾಗಿ ಪ್ರಕಟಿಸಿತ್ತು. ಅದರಂತೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯು 1-2ನೇ ತರಗತಿ ಮಕ್ಕಳಿಗೆ ಈಗ ಡಿಜಿ ಪ್ರವೇಶ ಎಂಬ ಪಠ್ಯೇತರ ಮತ್ತು ಪಠ್ಯಪುಸ್ತಕ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಕಂಪ್ಯೂಟರ್ನ ಪರಿಚಯ ಜತೆಗೆ ರೋಬೋಟ್ಗಳ ಬಳಕೆ ಬಗ್ಗೆಯೂ ಪಠ್ಯವಿದೆ.
0: ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ತಿನಲ್ಲಿ ನ್ಯಾಯಾಲಯದಲ್ಲಿ ಬಾಕಿಯಾದ 2665 ಪ್ರಕರಣಗಳು ಹಾಗೂ ವಾಜ್ಯಪೂರ್ವ 3,02,239 ಪ್ರಕರಣವನ್ನು ರಾಜಿಸಂಧಾನದ ಮೂಲಕ ಬಗೆಹರಿಸಲಾಗಿದೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಯ ಪ್ರಾಧಿಕಾರದ ನಿರ್ದೇಶನದ ಅನ್ವಯ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಈ ವರ್ಷದ 2ನೇ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಅದಾಲತ್ತಿನಲ್ಲಿ ಆಸ್ತಿ ವಿವಾದಗಳು, ಹಣ ವಸೂಲಾತಿ ವಿವಾದಗಳು, ನಿರ್ದಿಷ್ಟ ಪರಿಹಾರ ಕಾಯ್ದೆಯಡಿ ದಾಖಲಿಸಿರುವ ದಾವೆಗಳು, ಮೋಟಾರು ವಾಹನಗಳ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು, ದಾಂಪತ್ಯ ಪುನರ್ಸ್ಥಾಪನೆ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ರಾಜಿ ಆಗಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳ ಜೊತೆಗೆ ವಾಜ್ಯಪೂರ್ವ ಪ್ರಕರಣವನ್ನು ರಾಜಿ ಸಂಧಾನಕ್ಕಾಗಿ ಗುರುತಿಸಲಾಗಿತ್ತು. ಜಿಲ್ಲೆಯಾದ್ಯಂತ 32 ನ್ಯಾಯಾಲಯದ ಪೀಠವನ್ನು ರಚನೆ ಮಾಡಿ ಈ ಪೀಠದಲ್ಲಿ ಬಾಕಿ ಇದ್ದ 57,510 ನ್ಯಾಯಾಲಯದ ಪ್ರಕರಣದಲ್ಲಿ 8,973 ಪ್ರಕರಣವನ್ನು ರಾಜಿ ಸಂಧಾನಕ್ಕಾಗಿ ಗುರುತಿಸಿ, ಅದರಲ್ಲಿ 2665 ಪ್ರಕರಣವನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಲಾಗಿದೆ.
1: ರಾ ರಾಜ್ಯದ ದೇವಾಲಯಗಳನ್ನು ಧಾರ್ಮಿಕ ಹಾಗೂ ಪ್ರವಾಸೋದ್ಯಮ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಮೂಲಸೌಕರ್ಯ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಮಹತ್ವದ ಆದೇಶ

0: ಮಾಡಿಸಿದೆ. ದೇವಾಲಯಗಳಿಗೆ ಭೇಟಿ ನೀಡುವ ಭಕ್ತರು ಮತ್ತು ಪ್ರವಾಸಿಗರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಎಲ್ಲ ಜಿಲ್ಲಾಧಿಕಾರಿಗಳು ಸಮನ್ವಯದಿಂದ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಸೂಚಿಸಿದೆ. ಈ ಕುರಿತು ಕಂದಾಯ ಇಲಾಖೆಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಸುತ್ತೋಲೆ ಹೊರಡಿಸಿದ್ದು, ದೇವಾಲಯಗಳ ಅಭಿವೃದ್ಧಿಗೆ ಸಮಗ್ರ ಕಾರ್ಯಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವಂತೆ ಸೂಚಿಸಿದ್ದಾರೆ.
1: ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕಂದಾಯ ಅವಲೋಕನ ಸಭೆಯಲ್ಲಿ ಗ್ರಾಮ ಕಚೇರಿಯನ್ನ ಜನಸ್ನೇಹಿಯಾಗಿ ಪರಿವರ್ತಿಸಲಾಗುವುದು ಎಂದು ಕೇರಳ ಕಂದಾಯ ಸಚಿವ ಎಂಪಿ ಅನಿಲ್ ಕುಮಾರ್ ಹೇಳಿದ್ದಾರೆ. ಸರ್ಕಾರದ 100 ದಿನ ಕ್ರಿಯಾ ಯೋಜನೆ ಕಾರ್ಯಕ್ರಮದಲ್ಲಿ 5,000 ಹಕ್ಕುಪತ್ರಗಳನ್ನು ವಿತರಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು. ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯೋಜನೆಗಳ ಜಾರಿಗೆ ಸ್ಪೆಷಲ್ ಡ್ರೈವ್ ನಡೆಸಲಾಗುವುದು. ಈ ಮೂಲಕ ಜನಸಾಮಾನ್ಯರ ಸಮಸ್ಯೆಯನ್ನು ವೇಗ ಮತ್ತು ಪಾರದರ್ಶಕವಾಗಿ ಪರಿಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕಾಸರಗೋಡು ಜಿಲ್ಲೆಯಲ್ಲಿ ಹಲವಾರು ದೂರುಗಳಿವೆ. ಭೂಮಿ ಮಾರಾಟ, ಹಕ್ಕುಪತ್ರ, ಇನ್ನಿತರ ಭೂ ಸಮಸ್ಯೆಗಳ ಬಗ್ಗೆ ಅಧಿಕ ದೂರುಗಳು ಲಭಿಸಿದ್ದು ಬಹುತೇಕ ಸಮಸ್ಯೆ ಪರಿಹರಿಸಲಾಗಿದೆ. ಮಾದರಿ ಪೊಲೀಸ್ ಠಾಣೆಗಳಂತೆ ಗ್ರಾಮ ಕಚೇರಿಯನ್ನು ಜನಸ್ನೇಹಿ ಕಚೇರಿಗಳನ್ನಾಗಿಸುವುದು ಎಂದು ಸಚಿವರು ಹೇಳಿದರು.
0: ಅಚ್ಚಾವರ್ ಗ್ರಾಮದಲ್ಲಿ ಗೃಹಲಕ್ಷ್ಮಿ ಯೋಜನೆ ಪರಿಶೀಲನೆಗೆ ಬಂದ ಮೆಸ್ಕಾಂ ಸಿಬ್ಬಂದಿ ಒಬ್ಬರು ಫಲಾನುಭವಗಳಿಂದ ಮಾಹಿತಿ ನೀಡದೆ ಯೋಜನೆಯೇ ಬೇಡ ಎಂಬ ಕಾಲಂನಲ್ಲಿ ಸಹಿ ಮಾಡಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಇದರಿಂದ ಗೃಹಲಕ್ಷ್ಮಿ ಸೌಲಭ್ಯ ರದ್ದಾಗಬಹುದೆಂಬ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಮೆಸ್ಕಾಂ ಸಿಬ್ಬಂದಿ ಮನೆಗಳಿಗೆ ತೆರಳಿ ಪರಿಶೀಲನೆ ನಡೆಸುವ ವೇಳೆ ಈ ರೀತಿ ಸಹಿ ಪಡೆದುಕೊಂಡಿರುವುದಾಗಿ ತಿಳಿದು ಬಂದಿದೆ. ಗ್ಯಾರಂಟಿ ಯೋಜನೆಗಳ ತಾಲೂಕು ಅನುಷ್ಠಾನ ಸಮಿತಿ ಸದಸ್ಯ ಅಜ್ಜಾವರದಲ್ಲಿ ಅಬ್ಬಾಸ್ ಸಿಬ್ಬಂದಿಯನ್ನು ಪರಿಶೀಲಿಸಿ ಫಲಾನುಭವಿಗಳಿಗೆ ಮಾಹಿತಿ ನೀಡದೆ ಸಹಿ ಪಡೆಯಲಾಗಿದೆ ಎಂದು ಅಪೇಕ್ಷೆ ವ್ಯಕ್ತಪಡಿಸಲಾಗಿದೆ. ಸುಳ್ಯ ಮೆಸ್ಕಾಂ ಅಧಿಕಾರಿಗಳು ದೂರವಾಣಿ ಮೂಲಕ ದೂರು ನೀಡಿ ಕೂಡಲೇ ಸಮಸ್ಯೆ ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಆರೋಪಕ್ಕೆ ಸಂಬಂಧಿಸಿದಂತೆ ಮೆಸ್ಕಾಂ ಸಿಬ್ಬಂದಿ ಪ್ರತಿಕ್ರಿಯಿಸಿ, ತಪ್ಪಿನಿಂದ ಈ ರೀತಿಯಾಗಿ ಸಹಿ ಪಡೆದುಕೊಂಡಿದ್ದೇನೆ, ಫಲಾನುಭವಿಗಳಿಗೆ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ.
1: ದಕ್ಷಿಣ ಕನ್ನಡ ಜಿಲ್ಲಾ ಕಾರಾಗೃಹದಲ್ಲಿ 15 ಅಡಿ ಎತ್ತರ ಆವರಣ ಗೋಡೆ ಇದ್ದರೂ ಕೆಲವು ಕಿಡಿಗೇಡಿಗಳು ಆವರಣ ಗೋಡೆ ಮೀರಿ ಮಾದಕ ವಸ್ತು ಮೊಬೈಲನ್ನು ರವಾನೆ ಮಾಡುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಇದಕ್ಕೆ ತಡೆ ನೀಡುವ ಜೊತೆಗೆ ಭದ್ರತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಆವರಣ ಗೋಡೆಯ ಮೇಲೆ ಸುಮಾರು 2 ಅಡಿ ಎತ್ತರದಷ್ಟು ತಂತಿ ಬೇಲಿ ನಿರ್ಮಾಣಕ್ಕೆ ಯೋಜನೆ ಹಾಕಲಾಗಿದೆ. ಜೈಲು ಅಧೀಕ್ಷಕ ಶರಣಬಸಪ್ಪ ಈ ಬಗ್ಗೆ ಮಾತನಾಡಿ, ಲೋಕೋಪಯೋಗಿ ಇಲಾಖೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆಸ್ತಾ ಇದೆ. ಹೊಸದಾಗಿ ನಿರ್ಮಾಣ ಮಾಡಲಾಗುತ್ತಿರುವ ತಂತಿಬೇಲಿ ಆವರಣ ಗೋಡೆಯ ಮೇಲಿನಿಂದ 2 ಅಡಿ ಎತ್ತರಕ್ಕೆ ಇರಲಿದೆ. ಹಾಗಾಗಿ ಸುಲಭವಾಗಿ ಜೈಲಿನ ಒಳಗಡೆ ಯಾವುದೇ ವಸ್ತುಗಳನ್ನು ಎಸೆಯಲು ಸಾಧ್ಯವಾಗುವುದಿಲ್ಲ ಎಂದಿದ್ದಾರೆ. ಪ್ರಸ್ತುತ 15 ಅಡಿ ಎತ್ತರದ ಆವರಣ ಗೋಡೆ ಇದ್ದು ಇನ್ನೂ 2 ಅಡಿ ತಂತಿಬೇಲಿ ಬಂದರೆ ಒಟ್ಟು 17 ಅಡಿಗಳಷ್ಟು ಭದ್ರತಾ ಬೇಲಿ ಬರಲಿದೆ. ಆದರೆ ನಿಷೇಧಿತ ವಸ್ತುಗಳನ್ನು ಇದಕ್ಕಿಂತಲೂ ಮೇಲ್ಭಾಗಕ್ಕೆ ಬಿಸಾಡಲು ಸಾಧ್ಯವಾಗಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಇದಕ್ಕೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಾಮಗಾರಿ ನಡೆಸುವ ಅಗತ್ಯವಿದೆಯಾ ಎನ್ನುವುದನ್ನು ದಿನೇಶ್ ಕೊಡಿಯಾಲ್ಬೈಲ್ ಅವರ ಪ್ರಶ್ನೆ. ಮುಡುಪುವಿನ 63 ಎಕರೆ ಜಾಗದಲ್ಲಿ 380 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಜೈಲು ನಿರ್ಮಾಣ ಕಾಮಗಾರಿ ಆರಂಭವಾಗಿ 7 ವರ್ಷ ಕಳೆದಿವೆ. ಆದರೆ ಇನ್ನೂ ಕೂಡ ಕಾಮಗಾರಿ ಶೇಕಡ 60% ಪೂರ್ತಿಗೊಂಡಿಲ್ಲ. ನೂತನ ಜೈಲು ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಆಸಕ್ತಿ ತೋರುವ ಬದಲು ಜಿಲ್ಲಾ ಕಾರಾಗೃಹ ಭದ್ರತೆಗೆ 100,00,000 ಹಣ ವಿನಿಯೋಗಿಸುವ ಉದ್ದೇಶವೇನು ಎನ್ನುತ್ತಾರೆ ಸ್ಥಳೀಯ ನಿವಾಸಿಗಳು. ಕೇಳುಗ್ರೆ, ಇದು ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇಷ್ಟು ಹೊತ್ತು ಸುದ್ದಿಗಳನ್ನು ಓದಿದವರು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್, ಹಾಗೆಯೇ ನನ್ನ ಜೊತೆಗೆ
0: ರೇಣುಕಾ ಸುರೇಶ್ ಸಂಗಪ್ನವರ್.
1: ಕೇಳುಗ್ರೆ, ಇದು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.
2: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
3: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರಿ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವಂತಹ ಒಂದಿಷ್ಟು ಕಾರ್ಯಕ್ರಮಗಳ ವಿವರವನ್ನು ಇದೀಗ ಕೇಳೋಣ. ಇದೀಗ 8:15 ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿಬರುತ್ತೆ ಡಾಕ್ಟರ್ ಅಶ್ವಥ್ ಅವರಿಂದ. 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಕವಿತಾ ಪಾರಗ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮ ಮೂಡಿಬರುತ್ತೆ. 9:00 ಬ್ಯಾರಿ ಕಾರ್ಯಕ್ರಮದಲ್ಲಿ ಹಾಡುಗಳು ಪ್ರಸಾರವಾಗುತ್ತೆ. 9:30 ಕನ್ನಡ ಕಾರ್ಯಕ್ರಮದಲ್ಲಿ ರೇಖಾ ಬನ್ನಾಡಿ ಅವರ ಮಾತುಗಳು ಪ್ರಸಾರವಾಗುತ್ತೆ. 10:00 ತಾಳು ಉಮ್ಮಾಳು ಕೊಂಕಣಿ ನೇರ ಪ್ರಸಾರ ಪ್ರವೀಣ್ ಲೋಬೋ ಅವರ ಜೊತೆಗೆ. 11:00 ಯಕ್ಷಗಾನ ಬಂಗಾರ ಬೊಡದಿ ಭಾಗ 5 ಪ್ರಸಾರವಾಗುತ್ತೆ. 11:30 ತುಳು ಕಾರ್ಯಕ್ರಮದಲ್ಲಿ ತುಳುನಾಡದ ಮನೆ ಕುಶಲಕ್ಷ್ಮಿ ಕುಲಾಲ್ ಅವರ ಮಾತುಗಳು ಪ್ರಸಾರವಾಗುತ್ತೆ. 12:00 ತುಳು ಹಾಡುಗಳು, 12:30 ಬಾವಲಹರಿ, 1:00 ಜನಪದ ಹಾಡುಗಳು ಪ್ರಸಾರ. ಹಾಗೆಯೇ 3:00 ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರುತ್ತೆ. 4:00 ವೃತ್ತಿ ಸಂತೃಪ್ತಿ ಕಾರ್ಯಕ್ರಮ, 5:00 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾತುಗಳು ಪ್ರಸಾರವಾಗುತ್ತೆ. 6:00 ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ. ಹಾಗೆಯೇ ರಾತ್ರಿ 8:00 ಯಕ್ಷಗಾನ ಮರುಪ್ರಸಾರ. ರಾತ್ರಿ 8:30 ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗ್ರೆ, ಇದು ಇಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಅಶ್ವಥ್ ಹೆಗಡೆ, ವೇದಾವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರ್ಸಿ. ನಮ್ಮ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ, ಡಿಪ್ರೆಷನ್ಗೆ ಯಾವ್ದಾದ್ರು ರಾಮಬಾಣ ಇದೆಯಾ? ಸೊ ಹಾಗಿದ್ರೆ ಯಾವುದು ಈ ರಾಮಬಾಣ ನಮ್ಮ ಎಲ್ಲ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ಗೆ? ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಸ್ವೀಕಾರ ಮಾಡೋದು, ಅಕ್ಸೆಪ್ಟೆನ್ಸ್. ನಾನು ಇಲ್ಲಿ ತನಕ ಒಂದು 800 to 900 ಕೌನ್ಸಿಲಿಂಗ್ ಸೆಷನ್ ಅನ್ನ ಮಾಡಿದ್ದೇನೆ. ಇದೆಲ್ಲ ಕೌನ್ಸಿಲಿಂಗ್ ಅನ್ನ ಫಿಲ್ಟರ್ ಮಾಡಿಬಿಟ್ಟು ಏನೋ ಒಂದನ್ನ ಹೊರಗಡೆ ತೆಗೆದು ಎಲ್ಲರೂ ಯೂಸ್ಫುಲ್ ಆಗೋದನ್ನ ಕೊಡಬೇಕು ಅಂತಂದ್ರೆ ಸ್ವೀಕಾರ ಮಾಡಬೇಕು. ಸೊ ಅಕ್ಸೆಪ್ಟೆನ್ಸ್ ಅಂದ್ರೆ ಏನು, ಸ್ವೀಕಾರ ಮಾಡೋದು ಅಂದ್ರೆ ಏನು? ಮೊಟ್ಟ ಮೊದಲನೇದಾಗಿ ಸ್ವೀಕಾರ ಮಾಡೋದು ಅಂದ್ರೆ ಏನ್ ಅಲ್ಲ ಅಂತ ನೋಡುವ. ಸ್ವೀಕಾರ ಮಾಡೋದು ಅಂದ್ರೆ ಅದನ್ನ ಮರ್ತು ಬಿಡೋದು ಅಂತಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ಅದನ್ನ ಅದ್ರ ಬಗ್ಗೆ ಏನು ಮಾಡದೆ ಇರೋದು ಅಂತನೂ ಅಲ್ಲ. ಇಟ್ ಈಸ್ ನಾಟ್ ನಾಟ್ ಡೂಯಿಂಗ್ ಸಮಥಿಂಗ್. ಅಕ್ಸೆಪ್ಟೆನ್ಸ್ ಅಂದ್ರೆ ವೀಕ್ನೆಸ್ ಅಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ಹೋಗ್ಲಿ ಬಿಡು ಅಂತ ಅವಾಯ್ಡ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು ಖಂಡಿತವಾಗಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ನಮ್ಮ ಹೃದಯ ಮನಸ್ಸನ್ನ ಸಂಪೂರ್ಣವಾಗಿ ಓಪನ್ ಮಾಡಿ ಇದ್ದಿದ್ದನ್ನು ಇರೋ ಹಾಗೆ ತಗೊಳ್ಳೋದು. ಹಾಗಾದ್ರೆ ನಾವು ಯಾಕೆ ಮಾಡ್ಬೇಕಿದನ್ನ ನೋಡಿ. ನೀವು ನಿಮ್ಗೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ, ಒಂದು ವ್ಯಕ್ತಿಯನ್ನ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಫಸ್ಟ್ ನೀವು ಅದನ್ನ ಮಾನಸಿಕವಾಗಿ ಸ್ವೀಕಾರ ಮಾಡಿದ್ರೆ ಅದು ನಿಮ್ಮ ಮನಸ್ಸಿಂದ ಹೊರಗಡೆ ಹೋಯಿತು ಅಂತ ತಿಳ್ಕೊಳ್ಳಿ. ನಾವು ಒಂದು ಮೆಡಿಕಲ್ ಪ್ರೊಫೆಷನಲ್ ಇರುವಾಗ, ನಾವು ನ್ಯಾಚುರೋಪತಿ ಯೋಗ ಫಿಸಿಷಿಯನ್ ಆಗಿ ನಮ್ಮ ಎದುರುಗಡೆ ಪೇಷಂಟ್ಗಳು ಬರ್ತಾರೆ. ಬಂದಾವಾಗ ಅವರಿಗೆ ಏನೋ BP, ಶುಗರ್, ಥೈರಾಯ್ಡ್ ಈ ತರ ಹಲವಾರು ಸಮಸ್ಯೆಗಳಿರುತ್ತೆ. ಯಾವುದೇ ಸಮಸ್ಯೆ ದೇಹಕ್ಕೆ ಬಂದ್ರೆ ಅದನ್ನ ಗುಣ ಮಾಡಬಹುದು, ಆದ್ರೆ ಅದು ಮನಸ್ಸಿಗೆ ಹತ್ಬಿಟ್ರೆ ಅದನ್ನ ಗುಣ ಮಾಡೋದು ಬಹಳ ಕಷ್ಟ. ತುಂಬಾ ಜನ ಪೇಷಂಟ್ಗಳು ಕೇಳ್ತಾರೆ, ಡಾಕ್ಟರ್ ನಂಗೆ ಯಾಕೆ ಬಂತು, ನಾನು ಇಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತೇನೆ, ಇಷ್ಟು ಒಳ್ಳೆ ಡಯಟ್ ಇದೆ, ಇಷ್ಟು ಒಳ್ಳೆ ಲೈಫ್ ಸ್ಟೈಲ್ ಇದೆ, ನಾನು ಇಷ್ಟು ಓವರ್ ವೇಟ್ ಇಲ್ಲ, ಆರಾಮಾಗಿ ಇದ್ದೇನೆ, ನಮ್ಮ ತಂದೆ ತಾಯಿಗಿಲ್ಲ, ಈ ತರ ಕ್ವಶನ್ಗಳನ್ನ ಅವ್ರ ತಲೆಯಲ್ಲಿ ತುಂಬಿಕೊಂಡು ಯಾಕೆ ಬಂತು ಈ ತರ ಅದನ್ನ ಸ್ವೀಕಾರ ಮಾಡೋದೇ ಇಲ್ಲ. ಮಾನಸಿಕವಾಗಿ ಅಸ್ವೀಕೃತಿಯಲ್ಲಿ ಇರ್ತಾರೆ. ಅವರಿಗೆ ನಾವು ದೈಹಿಕವಾಗಿ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಕಡಿಮೆ ಆಗೋದು ಬಹಳ ಕಡಿಮೆ. ಅದರಿಂದ ನಾವೇನ್ ಮಾಡಬೇಕು, ಮೊದಲಿಗೆ ಮಾನಸಿಕವಾಗಿ ಸ್ವೀಕಾರ ಮಾಡಬೇಕು. ಇನ್ನೂ ಒಂದು ಎಕ್ಸ್ಟ್ರೀಮ್ ಎಕ್ಸಾಂಪಲ್ ನೋಡೋದಾದ್ರೆ, ನಾವು ಹಲವಾರು ಜನರನ್ನ ನೋಡಿರ್ತೇವೆ, ಕ್ಯಾನ್ಸರ್ ಪೇಷಂಟ್ಗಳು 3rd stage, 4th stage ಕ್ಯಾನ್ಸರ್ ಅಲ್ಲಿ ಆ ಹಂತವನ್ನ ಅವರು ಓವರ್ಕಮ್ ಮಾಡಿಬಿಟ್ಟು ಗುಣ ಆಗಿ ಬರ್ತಾರೆ. ಸೊ ಹೇಗೆ ಅದು? ಮನಸ್ಸಲ್ಲಿ ಅವರು ಸ್ವೀಕೃತಿಯಿಂದ ಹೋಗಿರ್ತಾರೆ. ಅಂದ್ರೆ ಕ್ಯಾನ್ಸರ್ ಅನ್ನ ಸ್ವೀಕಾರ ಮಾಡಿ ದೇಹಕ್ಕೆ ಆಹ್ವಾನಿಸ್ಕೊಳ್ಬೇಕು ಆ ತರ ಅಲ್ಲ. ಕ್ಯಾನ್ಸರ್ ಬಂದಿದ್ಯಾ, ಹಾ ಇಟ್ಸ್ ಓಕೆ, ಈಗೇನ್ ಮಾಡೋದು? ಆ ಕ್ಯಾನ್ಸರ್ ಜೊತೆ ಮಾನಸಿಕವಾಗಿ ಫೈಟ್ ಮಾಡೋದಲ್ಲ, ಅದನ್ನ ತುಂಬು ಮನಸ್ಸಿನಿಂದ ತಗೊಂಡು ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಷ್ಟೆ. ಡಯಟ್ ಮಾಡ್ಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು, ಮೆಡಿಸಿನ್ ಮಾಡ್ಬೇಕು, ಕೀಮೋಥೆರಪಿ, ರೇಡಿಯೋಥೆರಪಿ ಇದೆಲ್ಲವನ್ನ ಮಾಡ್ಬೇಕು. ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಕೇಳ್ಕೊಳ್ಳಿ, ನಾನು ಇದನ್ನ ಸ್ವೀಕರಿಸಬಲ್ಲನೆ, ಇದನ್ನ ಇವನನ್ನ ಇವಳನ್ನ. ಯಾವಾಗ ಮನಸ್ಸು ಅದನ್ನ ಸ್ವೀಕಾರ ಮಾಡ್ತದೆ ಆವಾಗ ಮಾನಸಿಕವಾಗಿ ನೀವು ಅದರಿಂದ ಹೊರಗಡೆ ಬಂದಿರ್ತೀರ. ಅದ್ರ ಬಗ್ಗೆ ಏನ್ ಮಾಡ್ಬೇಕು, ನಿಮ್ಮ ಕರ್ತವ್ಯ ಏನು, ನಿಮ್ಮ ಡ್ಯೂಟಿ ಏನು, ಅದನ್ನ ಖಂಡಿತವಾಗಿ ನೀವು ಮಾಡ್ಬೇಕು. ಆದ್ರೆ ಅದು ನಿಮ್ಮ ಮನಸ್ಸನ್ನ ಬಾದರ್ ಮಾಡೋದಿಲ್ಲ. ಯಾವಾಗ ಮನಸ್ಸು ಶಾಂತವಾಗಿರುತ್ತೆ ಖಂಡಿತವಾಗಿ ನೀವು ಏನ್ ಮಾಡ್ಬೇಕು ಅದನ್ನ ಇನ್ನೂ ತುಂಬಾ ಚೆನ್ನಾಗೇ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ನನಗೆ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ. ನನ್ನ ಹೈಟಿನ ಪ್ರಕಾರ ನನಗೆ 10 kg ವೆಯ್ಟ್ ಲಾಸ್ ಮಾಡ್ಬೇಕು. ಮೊಟ್ಟ ಮೊದಲಿಗೆ ನಾನು ಅಸ್ವೀಕೃತಿಯಲ್ಲಿ ವೆಯ್ಟ್ ಲಾಸ್ ಅನ್ನು ಸ್ಟಾರ್ಟ್ ಮಾಡಿದ್ರೆ, ಅಯ್ಯೋ ವೆಯ್ಟ್ ಲಾಸ್ ಆಗುತ್ತೋ ಇಲ್ವೋ, ಇದು ವರ್ಕ್ ಆಗುತ್ತೋ ಇಲ್ವೋ, ಅದು ವರ್ಕ್ ಆಗುತ್ತೋ ಇಲ್ವೋ, ಆಯ್ತು 10 kg ವೆಯ್ಟ್ ಲಾಸ್ ಆಯ್ತು ಅಂತ ತಿಳ್ಕೊಳ್ಳಿ, ಅಯ್ಯೋ ಇನ್ನು ವೆಯ್ಟ್ ಗೇನ್ ಆಗ್ಬಿಟ್ರೆ. ಸೊ ಈ ತರ ಟೆನ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ನಾವು ಯಾವಾಗ ಅಕ್ಸೆಪ್ಟ್ ಮಾಡೋದಿಲ್ಲ, ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಆಗುತ್ತೆ. ಈಗ ನಾನು ಎಕ್ಸಾಮ್ ಬರೆದು ಬಂದಿರ್ತೇನೆ, ರಿಸಲ್ಟ್ ನನ್ನ ಕೈಯಲ್ಲಿಲ್ಲ. ಸೊ ರಿಸಲ್ಟ್ ಏನಾದ್ರೂ ನನ್ಗೆ ಓಕೆ ಅಂತ ಮಾನಸಿಕವಾಗಿ ಅಕ್ಸೆಪ್ಟ್ ಮಾಡಿದ್ರೆ ನೀವು ಆರಾಮಾಗಿರ್ತೀರಾ. ಇಲ್ಲ, ನಂಗೆ ರಿಸಲ್ಟ್ 90 ಮೇಲೆ ಬರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮನಸ್ಸು ತುಂಬಾ ತಳಮಳದಲ್ಲಿರುತ್ತೆ ಆ ರಿಸಲ್ಟ್ ಬರೋ ತನಕನು. ನಮ್ಮ ಉದ್ದೇಶ ಏನು, ಮಾನಸಿಕವಾಗಿ ಶಾಂತವಾಗಿರೋದಲ್ವಾ. ಆ ಶಾಂತವಾಗಿರ್ಲಿಕ್ಕೆ ಈ ಸ್ವೀಕಾರದ ಮನೋಭಾವ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕಾಲ್ ಮಾಡ್ತಾ ಇದ್ದೀರಾ, ಆ ಕಡೆ ಅವ್ರು ರಿಸೀವ್ ಮಾಡ್ತಾ ಇಲ್ಲ, ಅಯ್ಯೋ ನಾನು ಕಾಲ್ ಮಾಡ್ತಾ ಇದ್ದೀನಿ, ಯಾಕೆ ರಿಸೀವ್ ಮಾಡ್ತಿಲ್ಲ, ಈ ತರ ನೀವು ಕೇಳ್ಕೊಂಡ್ರೆ ನಿಮ್ಗೆ ಟೆನ್ಷನ್ ಆಗುತ್ತೆ ಹೊರತು ಆ ಕಡೆಯವರು ಫೋನ್ ಎತ್ತುದಿಲ್ಲ. ಹಾ ಓಕೆ, ಅವ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಅವ್ರಿಗೆ ಏನೋ ಬಿಸಿ ಇರ್ಬೋದು. ಈ ತರ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅವಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನೀವು ಇನ್ನೊಂದ್ಸರಿ ಮತ್ತೊಂದ್ಸರಿ ಒಂದು 10 ನಿಮಿಷ ಬಿಟ್ಟು ಕಾಲ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಹೇಳ್ಬೋದು ನಾವು ಮನಸ್ಸಲ್ಲಿ ಅವಾಯ್ಡ್ ಮಾಡ್ತೇವೆ ಅನ್ನೋದು. ಇನ್ಫ್ಯಾಕ್ಟ್ ಈ ತರ ಅವಾಯ್ಡ್ ಮಾಡೋದು ಸಾಧ್ಯನೇ ಇಲ್ಲ. ನೀವೊಂದ್ಸರಿ ಆಲೋಚನೆ ಮಾಡಿ ನೋಡಿ, ನೀವು ಯಾವ್ದೋ ಮದುವೆ ಮನೆಗೆ ಹೋಗಿರ್ತೀರಾ, ಹೋಗಿದ್ದಾಗ ನಿಮ್ಗೆ ಆಗದೆ ಇರೋರು ಯಾರೋ ಬಂದಿದ್ದಾರೆ. ನಿಮ್ಮ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ಯಾವಾಗಲೂ ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರುತ್ತೆ. ಅವರು ಹೆಂಗಸರಾಗಿದ್ರೆ ಯಾವ ತರ ಸೀರೆ ಉಟ್ಟಿದ್ದಾರೆ, ಯಾವ ತರ ಒಡವೆ ಹಾಕಿದ್ದಾರೆ ಈ ತರ ನೋಡ್ತಾರೆ. ಗಂಡಸರಾಗಿದ್ರೆ ಅವ್ರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಓ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೇನೋ. ಅಂದ್ರೆ ನಮ್ಮ ಮೆಂಟಲ್ ಸ್ಪೇಸ್ ಅನ್ನ ಅವರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ನಮ್ಮ ಮೈಂಡ್ ಮೆಂಟಲ್ ಎನರ್ಜಿನ ಯಾವಾಗಲೂ ಡ್ರೈನ್ ಮಾಡ್ತಾ ಇರ್ತಾರೆ. ನೀವು ಅಕ್ಸೆಪ್ಟೆನ್ಸ್ ಅನ್ನ ಎಷ್ಟ್ರ ಮಟ್ಟಿಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ, ಆ ವ್ಯಕ್ತಿ ನಿಮ್ ಎದುರಿಗೆ ಬಂದು ಮಾತಾಡಿದ್ರು ಏನು ಆಗಿಲ್ದೆ ಇರೋ ತರ ಮಾತಾಡುವಷ್ಟು ಶಕ್ತಿ ಬರಬೇಕು. ಹಾಗಾದ್ರೆ ಪ್ರತಿಯೊಂದು ಸನ್ನಿವೇಶದಲ್ಲಿ ಪ್ರತಿಯೊಂದು ವ್ಯಕ್ತಿಯನ್ನ ನಾನು ಸ್ವೀಕರಿಸಬಲ್ಲೆನೆ ಅಂತ ಕೇಳ್ಕೊಳ್ಳಿ. ಅದನ್ನ ನೀವು ಮಾನಸಿಕವಾಗಿ ಸ್ವೀಕಾರ ಮಾಡಿದಾಗ ನೀವು ಏನ್ ಮಾಡ್ಬೇಕು ಅಂದ್ರೆ ಇನ್ನು ಇನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. 90% ಆಫ್ ದ ಟೈಮ್ ಎಸ್ ಅನ್ನೋ ಆನ್ಸರ್ ಈಸಿಯಾಗಿ ಬರುತ್ತೆ, ಆದರೆ ಒಂದು 10% ಟೈಮ್ ಅಲ್ಲಿ ಎಸ್ ಆನ್ಸರ್ ಬರೋದು ತುಂಬಾ ಕಷ್ಟ. ಈಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರದವ್ರು ಯಾರು ತೀರ್ಕೊಂಡ್ಬಿಟ್ಟಿದ್ದಾರೆ, ತುಂಬಾ ಯಂಗ್ ಏಜ್, ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡೋದು, ಹೇಗೆ ಸ್ವೀಕಾರ ಮಾಡೋದು? ಹಾಗಂತ ಮನಸ್ ಜೊತೆ ಫೈಟ್ ಮಾಡಬೇಡಿ, ಆ ಅಸ್ವೀಕೃತಿಯನ್ನ ಸ್ವೀಕಾರ ಮಾಡಿ. ಕ್ಯಾನ್ ಐ ಅಕ್ಸೆಪ್ಟ್ ದಿಸ್? ನೋ. ಆ ನಾನ್ ಅಕ್ಸೆಪ್ಟೆನ್ಸ್ ಅನ್ನ ಸ್ವೀಕಾರ ಮಾಡಿ ಫಸ್ಟ್. ಆ ನಾನ್ ಅಕ್ಸೆಪ್ಟೆನ್ಸ್ ಅನ್ನ ಸ್ವೀಕಾರ ಮಾಡಿ ಮನಸ್ಸು ಓಪನ್ ಅಪ್ ಆಗುತ್ತೆ. ಇಟ್ಸ್ ಓಕೆ, ನಂಗೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಮನಸ್ಸನ್ನ ಕಾಮ್ ಡೌನ್ ಮಾಡಿ. ಆ ನಂತರ ಯಾಕೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದನ್ನ ಹೇಗೆ ಸ್ವೀಕಾರ ಮಾಡಬಹುದು, ಇದೇ ತರ ಸನ್ನಿವೇಶವನ್ನ ಬೇರೆಯವ್ರು ಹೇಗೆ ಸ್ವೀಕಾರ ಮಾಡಿದ್ದಾರೆ, ಈ ತರ ಮನಸ್ಸು ಓಪನ್ ಅಪ್ ಆದವಾಗ ಆ ತರ ಒಂದೊಂದು ಕ್ವಶನ್ ಅನ್ನ ಹಾಕೊಳ್ತಾ ನಿಧಾನವಾಗಿ ಡೈಲಿ 1% ಸ್ವೀಕಾರ ಮಾಡಿದ್ರೆ ಒಂದು 100 ದಿನದಲ್ಲಿ 100% ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದು ಎಷ್ಟೇ ಕಷ್ಟವಾದ ಸನ್ನಿವೇಶ ಇರಲಿ, ಸ್ವೀಕಾರದ ಕಡೆಗೆ ನಾವು ಡೈಲಿ ಒಂದೊಂದೇ ಹೆಜ್ಜೆನ ಇಟ್ಟಾವಾಗ ನಮ್ಮ ಮನಸ್ಸು ಹಗುರವಾಗ್ತಾ ಬರ್ತದೆ. ಇಲ್ಲಾಂದ್ರೆ ನಾವು ಹೇಳ್ತೇವೆ, ಟೈಮ್ ಹೀಲ್ಸ್. ಶುದ್ಧವಾದ ಸುಳ್ಳು. ಟೈಮ್ ಹೀಲ್ಸ್ ಅಂದ್ರೆ ಏನು? ಈಗ ಒಂದು ಏನೋ ಆಗಿದೆ, ಅದ್ರ ಮೇಲೆ ಹಲವಾರು ಮೆಮೊರಿಗಳು ಪೈಲಪ್ ಆಗಿ ಅದು ಮರ್ತು ಹೋಗುತ್ತೆ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡಿದವಾಗ 20 ವರ್ಷ ಆದ ನಂತರನು ಅದೇ ತರ ಫೀಲಿಂಗ್ ನಿಮ್ಗೆ ಬರುತ್ತೆ. ನಾನು ಹಲವಾರು ಕೌನ್ಸಿಲಿಂಗ್ ಮಾಡಿದ್ದೇನೆ. ಆ ಕೌನ್ಸಿಲಿಂಗ್ ಅಲ್ಲೆಲ್ಲ ಏನ್ ಮಾಡ್ತಾರೆ, ಅಳ್ತಾರೆ. ಆಮೇಲೆ ಕೇಳುವಾಗ ಯಾವಾಗ ಆಗಿರುತ್ತೆ, 20 ವರ್ಷ ಹಿಂದೆ ಆಗಿರುತ್ತೆ. ಆ ವ್ಯಕ್ತಿ ಈಗ ಬದುಕೇ ಇರೋದಿಲ್ಲ, ಅವ್ರು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ಕೊರಕ್ತಾ ಇರ್ತಾರೆ. ಯಾಕೆ ಹೇಳಿ, ಅದನ್ನ ಅವ್ರಿಗೆ ಇನ್ನೂ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಮೊದಲನೇದಾಗಿ ಯಾವಾಗಲೂ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನಾನು ಇದನ್ನ ಸ್ವೀಕರಿಸಬಲ್ಲೇನೆ? ಆನ್ಸರ್ ಎಸ್ ಅಂತ ಬಂದ್ರೆ ನೀವು ಅದರಿಂದ ಮಾನಸಿಕವಾಗಿ ಹೊರಗಡೆ ಬಂದಿರ್ತೀರಾ. ನೋ ಅಂತ ಬಂದಾವಾಗ ರಿಫ್ಲೆಕ್ಟ್ ಮಾಡಿ, ಫೈಟ್ ಮಾಡಬೇಡಿ ಅದ್ರ ಜೊತೆ. ಆ ಅಸ್ವೀಕೃತನ ಸ್ವೀಕಾರ ಮಾಡಿಬಿಟ್ಟು ಆ ನಂತರ ಹೇಗೆ ಸ್ವೀಕಾರ ಮಾಡಬಹುದು, ಯಾಕೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆಯವ್ರು ಯಾವ ತರ ಸ್ವೀಕಾರ ಮಾಡಿದ್ದಾರೆ, ಈ ತರ ಪ್ರಶ್ನೆಯನ್ನ ತಗೊಂಡು ನಿಧಾನ ಸ್ವೀಕಾರದ ಕಡೆಗೆ ನಿಮ್ಮ ಹೆಜ್ಜೆ ನೀಡಿ. ನಿಮ್ಮ ಎಲ್ಲಾ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ ನಿಮ್ಮನ್ನ ದೂರ ಬಿಟ್ಟು ದೂರ ಓಡ್ ಹೋಗುತ್ತೆ. ನನ್ನ ಹೆಸರು ಡಾಕ್ಟರ್ ಅಶ್ವಥ್ ಹೆಗಡೆ. ನಮಸ್ತೆ.

0: ताळो उमाळो शिदप्रसार येस मुंगळारा जुलयच्या 14 तारखेर सकाळी 10:11 म्हणासर आमचे संगे हजर असा मनेस्त लॉरेन्स प्रवीण लोबो म्युच्युअल फंडा विषयांत सर्तीक माहिती देता. ऐकूंक विसरू नका ताळो उमाळो शिदप्रसार तुमच्या रेडिओ सारंग 107.8 FM ही रंगरंगाळचिनी.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಕನ್ನಡ ಪ್ರಸಾರದಲ್ಲಿ ಲೇಖಕಿ ಇಂದಿರಾ ಹೆಗಡೆ ಅವರ ಅತಿಕಾರೆ ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜಿನ ವಿಶ್ರಾಂತ ಪ್ರಾಧ್ಯಾಪಕಿ ರೇಖಾ ಬನ್ನಾಡಿ ಇವರ ಮಾತುಗಳನ್ನು ಕೇಳೋಣ.
2: ನಾನು ಇಂದಿರಾ ಹೆಗಡೆಯವರನ್ನ ಅರ್ಥ ಮಾಡಿಕೊಂಡಿದ್ದೆ, ಓದಿದ್ದೆ, ನಾನು ಪರಿಚಯ ಮಾಡಿಕೊಂಡಿದ್ದೆ ಅವರ ಸಂಶೋಧನೆಗಳ ಮುಖಾಂತರ, ಸಂಶೋಧನಾ ಗ್ರಂಥ ಮತ್ತು ಲೇಖನಗಳು. ಮೊನ್ನೆ ಜ್ಯೋತಿ ಚೇಳಿಯಾರ್ ಮತ್ತು ಪ್ರೊಫೆಸರ್ ಕೃಷ್ಣಮೂರ್ತಿಯವರು ಫೋನ್ ಹಾಯಿಸಿ ಅವರ ಸೃಜನಶೀಲ ಸಾಹಿತ್ಯದ ಬಗ್ಗೆ ಮಾತಾಡಬೇಕಂದಾಗ ನಾನೇ ನನ್ನನ್ನು ಪ್ರಶ್ನೆ ಮಾಡಿಕೊಂಡೆ, ಅಯ್ಯೋ ನನಗೆ ಯಾಕೆ ಇಲ್ಲಿಯವರೆಗೆ ನನ್ನ ಗಮನಕ್ಕೆ ಆ ಕೃತಿಗಳು ಬಂದಿಲ್ಲ ಅಂತ. ಇಂದಿರಾ ಹೆಗಡೆಯವರು ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರಬಹುದು, ಈಗಾಗಲೇ 3 ಕಥಾ ಸಂಕಲನಗಳನ್ನು, 4 ಕಾದಂಬರಿಗಳನ್ನು, 1 ಕವಿತಾ ಸಂಕಲನ, ಮತ್ತೊಂದು ಅವರ ಗಂಡ ಎಸ್ ಆರ್ ಹೆಗ್ಡೆಯವರ ಜೊತೆಯಲ್ಲಿ ಬರೆದಂಥ ಒಂದು ಸಹಬಾಳ್ವೆಯ ಅಪೂರ್ವ ಕಥನ, ಹಾಗೆಯೇ 2 ವ್ಯಕ್ತಿ ಚಿತ್ರಗಳು ಬರೆದಿದ್ದಾರೆ. ಇಂದಿರಾ ಹೆಗ್ಡೆಯವರ ಒಂದು ಬರಹಗಳ ಬಗ್ಗೆ ಹೇಳುವಾಗ ಮೊದಲು ನಾನು ಹೇಳಬೇಕಾದ್ದು, ನಾವು ಒಪ್ಪಿಕೊಂಡು ಬಂದಿರುವಂಥ ಈ ಸಮಾಜ, ಸಂಸ್ಕೃತಿ, ಕೌಟುಂಬಿಕ ಕ್ರಮಗಳಲ್ಲಿ ಕೆಲವು ಮಿತಿಗಳಿವೆ, ದೋಷಗಳು ಕೂಡ ಇವೆ. ಅದನ್ನ ಪ್ರಜ್ಞಾಪೂರ್ವಕವಾಗಿ ಓದುಗರಿಗೆ ತಿಳಿಸಿ ಅರಿವನ್ನ ಬಿತ್ತುವಂತ ಒಂದು ಕೆಲಸ ಮಾಡಬೇಕನ್ನುವ ಒತ್ತಾಸೆಯಲ್ಲೇ ಅವರು ಈ ಸೃಜನಶೀಲ ಕೃತಿಗಳನ್ನ ಬರೆದಿದ್ದಾರಂತ ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದನ್ನ ಅವರು ಮೋಹಿನಿಯ ಸೇಡು ಎನ್ನುವಂತ ಕಥಾ ಸಂಕಲನದ ಆರಂಭದಲ್ಲಿ ಬರ್ಕೊಂಡಿದ್ದಾರೆ. ಸಾಹಿತ್ಯ ಯಾವಾಗ್ಲೂ ಸಮಾಜದ ಸಮಸ್ಯೆಗಳಿಗೆ ಅಸ್ತ್ರವಾಗಬೇಕು, ಆ ಮೂಲಕ ಹೊಸ ಸಮಾಜದ ನಿರ್ಮಾಣವಾಗಬೇಕು ಅಂತ. ಈ ನಿಟ್ಟಿನಲ್ಲಿ ಅವರು ತನ್ನ ಅನುಭವವನ್ನು ಆಗಲೇ ನಮ್ಮ ಗುರುಗಳಾದಂಥ ಡಾಕ್ಟರ್ ಶಿವರಾಮ್ ಶೆಟ್ಟರು ಹೇಳಿದರು, ಜಾನಕಿ ಮೇಡಮ್ ಕೂಡ ಹೇಳಿದರು, ಈಗಾಗಲೇ ಕಾರ್ಯಕ್ರಮದ ಆರಂಭದಲ್ಲೂ ಕೂಡ ಜ್ಯೋತಿ ಮೇಡಮ್ ಮತ್ತವರು ಹೇಳಿದರು, ತುಳುನಾಡಿನ ಸಂಸ್ಕೃತಿ, ಅದರಲ್ಲೂ ಕೂಡ ಕೃಷಿ ಸಂಸ್ಕೃತಿ, ಆ ಕೃಷಿ ಸಂಸ್ಕೃತಿಯ ಭೂಮಾಲಕ ವರ್ಗದ ಜೊತೆ ಜೊತೆಯಲ್ಲಿ ತಳುಕು ಹಾಕಿಕೊಂಡಂಥ ವರದಕ್ಷಿಣೆ, ಅದರ ಒಳಸುಳಿಗಳು, ಹಾಗೆಯೇ ಸಮುದಾಯದ ಮಧ್ಯೆ ಇರುವಂಥ ವರ್ಗ ತಾರತಮ್ಯಗಳು, ಜೊತೆಗೆ ಭೂ ಸುಧಾರಣಾ ಒಂದು ಕಾನೂನು ಬಂದ ನಂತರದ ಬೆಳವಣಿಗೆಗಳಿದೆ ಅಲ್ಲ, ಇದೆಲ್ಲವೂ ಕೂಡ ಅವರ ಕಾದಂಬರಿಗಳು, 4 ಕಾದಂಬರಿಗಳು ಮತ್ತು 3 ಕಥಾಸಂಕಲನದಲ್ಲಿ ನಾನು ಪ್ರಧಾನವಾಗಿ ಗಮನಿಸ್ತಾ ಹೋದೆ. ಒಟ್ಟಾರೆ ಅವರ ಸೃಜನಶೀಲ ಬರಹಗಳನ್ನು ಕವಿತಾ ಸಂಕಲನವನ್ನು ಕೂಡ ಸೇರಿಸ್ಕೊಂಡು ಹೇಳೋದಾದರೆ, ಒಂದೇ ಒಂದು ಮಾತಲ್ಲಿ ಹೇಳೋದಾದರೆ, ಜೀವಪರವಾದಂಥ ಒಂದು ಹೆಣ್ಣೋಟ ಇಲ್ಲಿ ಪ್ರಧಾನವಾಗಿ ಕಾಣುತ್ತೆ. ಅವರ ಕಥೆಗಳನ್ನು ಮತ್ತು ಕಾದಂಬರಿಗಳನ್ನು ಇಟ್ಕೊಂಡು ನೋಡುವಾಗ ನನಗನ್ಸಿದ್ದು 3 ಪ್ರಧಾನವಾದಂಥ ಅಂಶಗಳನ್ನು ನಾನಲ್ಲಿ ಕಂಡೆ. 1, ವಿವಿಧ ಆಯಾಮಗಳಲ್ಲಿ ಪ್ರಕಟಗೊಂಡಂಥ ಮಹಿಳಾ ಬಿಕ್ಕಟ್ಟುಗಳು, ಅದು ಸಾಂಸ್ಕೃತಿಕವಾಗಿ ದತ್ತವಾಗಿ ಬಂದಂಥ ಆಲೋಚನಾ ಕ್ರಮಗಳು, ಆ ಆಲೋಚನಾ ಕ್ರಮಗಳು ರೂಪಿಸಿರುವಂತ ಮಹಿಳೆಯ ಮನೋಲೋಕ, ಅದರ ಜೊತೆಗಿನ ಒಂದು ಒಳಸುಳಿಗಳು, ಸಂಘರ್ಷಗಳು, ಹಾಗೆಯೇ ಸಾಮಾಜಿಕವಾದಂಥ ಆರ್ಥಿಕವಾದಂಥ ಕಾರಣಗಳು ಕೂಡ ಅವಳ ಬಿಕ್ಕಟ್ಟಿಗೆ ಹೇಗೆ ಕಾರಣ ಆಗುತ್ತೆ. 2, ಅದನ್ನು ನಾವು ಮೋಹಿನಿಯ ಸೇಡು ಕಥಾ ಸಂಕಲನದಲ್ಲಿ ಮಾತ್ರ ಕಾಣೋಕೆ ಸಾಧ್ಯ. 5 ಕಥೆಗಳಿವೆ. 1, ಮೋಹಿನಿಯ ಸೇಡು, ಬೇಟೆ, ವೀರ ಯೋಧ, ಯುದ್ಧ, ಪಾರ್ವತಿ, ಈ 5 ಕಥೆಗಳು ಕೂಡ ಯೋಧರ ಬದುಕಿನ ಕಥನಗಳು. 3, ನಾನು ಹೇಳೋದಾದ್ರೆ ಇತರೆ ಅಂತ ಮಾಡ್ಕೊಂಡ್ರೆ, ಆ ಇತರೆಯಲ್ಲಿ ಬಡತನ ಯಾವಾಗ್ಲೂ ಒಂಟಿ, ಇಂಥ ಒಂದು ವಿಚಾರವನ್ನ ಪ್ರಕಟಪಡಿಸುವಂತ ಕಥೆಗಳು ಅಲ್ಲಿ ಕಾಣುತ್ತೆ. ಜೊತೆಗೆ ಮನುಷ್ಯ ಸಮಾಜದಲ್ಲಿ ಸಹಜವಾಗಿರುವಂತ ವಂಚನೆಗಳು ಬಹುಶಃ ಬೇರೆ ಬೇರೆ ನೆಲೆಯಲ್ಲಿ ಕಾಣುತ್ತೆ. ಹಾಗೇನೆ ಬಹಳ ಸರಳವಾದಂತ ಸಾಮಾನ್ಯವಾದಂತ ಕಥೆಗಳು ಕೂಡ ಇದೆ, ಹಾವಿನ ದ್ವೇಷ, ನಾಯಿಯ ನಿಯತ್ತು, ಇಂಥ ಸರಳ ಸಾಮಾನ್ಯವಾದಂತ ಕಥೆಗಳು ಕೂಡ. ಈ ಕಥೆಗಳನ್ನ ಮತ್ತು ಕಾದಂಬರಿಗಳನ್ನ ಒಟ್ಟಿಗೆ ಇಟ್ಟುಕೊಂಡು ನಾನು ಮಹಿಳಾ ಬಿಕ್ಕಟ್ಟುಗಳ ಬಗ್ಗೆ ಮಾತಾಡುವಾಗ ನಾನು ಮೊದಲು ಒಡಲುರಿಯನ್ನ ಹಾಗೇನೆ ಒಂದು 2 ಕಥೆಯನ್ನು ಇಟ್ಕೊಳ್ತೀನಿ. ಗಮನಿಸಿ, ಮನೆಯವರ ಕಡು ವಿರೋಧದ ನಡುವೆಯೂ ಕೂಡ ರಾಗಿಣಿ ತನ್ನ ಅಪಾರವಾಗಿ ಪ್ರೀತಿಸ್ತಾ ಇದ್ದಂತ ಕರ್ಣನನ್ನ ಮದುವೆ ಆಗ್ತಾಳೆ. ಇನ್ನೇನು ಬದುಕೆಲ್ಲ ಹಸನಾಯ್ತು ಅಂತ ಅನ್ಕೊಳ್ತಾ ಇರುವಾಗ್ಲೆ ದಿನದ ಬದುಕಿನಲ್ಲಿ ಮತ್ತೆ ಅವನ ಕ್ರೌರ್ಯ, ವಂಚನೆ ಲಜ್ಜೆಗಿಡಿತನ ಅರಿವಾಗ್ತಾ ಹೋಗುತ್ತೆ. ಅದು ಅರಿವಾದರೂ ಕೂಡ ಆಕೆ ಇದು ತನಗೆ ಖಾಸಗಿಯಾದದ್ದು, ಇದು ನನ್ನ ಮನೆಗೆ ಸಂಬಂಧಪಟ್ಟಿದ್ದು, ಇದು ರಹಸ್ಯವಾಗಿರಬೇಕಾದದ್ದು ಅಂತ ಒಳಗೊಳಗೆ ತೇಪೆ ಹಾಕ್ತಾನೆ ದಾಂಪತ್ಯವನ್ನ ಮುನ್ನಡೆಸುವಂತ ಪ್ರಯತ್ನ ಮಾಡ್ತಾಳೆ. ಹೀಗೆ ಕತೆ ಬೆಳೆಯುವಾಗ ಅವಳ ಮಗಳು ಒಮ್ಮೆ ತನ್ನ ಸ್ನೇಹಿತೆ ಜೊತೆ ಹೇಳ್ತಾಳೆ, ನಮ್ಮಮ್ಮ ಒಳ್ಳೆ ಗೃಹಿಣಿಯಾಗಿ ಹೆಂಡತಿಯಾಗಿ ಬಾಳಲಿಲ್ಲ, ಗೃಹಿಣಿಯಾಗಿ ಅವಳು ಬದುಕನ್ನ ರೂಪಿಸಿಕೊಳ್ಳಲಿಲ್ಲ, ರಾಜನನ್ನ ನಿಯಂತ್ರಿಸುವಂತ ಒಂದು ಮಂತ್ರಿಯಾಗಿ ಕೂಡ ಅವಳು ಪ್ರಕಟಗೊಳ್ಳಲಿಲ್ಲ, ಮಕ್ಕಳನ್ನ ಪೋಷಿಸುವಂತ ಒಬ್ಳು ಒಳ್ಳೆ ಮಾತೆ ಕೂಡ ಆಗ್ಲಿಲ್ಲ. ಸ್ವತಃ ತಾನು ಜನ್ಮ ಕೊಟ್ಟಂತ ಒಂದು ಮಗಳು ಇಷ್ಟು ತೀಕ್ಷ್ಣವಾದಂತ ಅಲಗಿನಂತ ಮಾತುಗಳನ್ನ ಕೇಳಿಸ್ಕೊಂಡಾಗ್ಲೂ ಕೂಡ ಆ ರಾಗಿಣಿ ತಾನು ಏನು, ತನ್ನ ಅಸ್ತಿತ್ವವೇನು ಅನ್ನೋದ್ರ ಬಗ್ಗೆ ಕಿಂಚಿತ್ ಯೋಚನೆ ಮಾಡದೆ, ನಾನು ಆಗ್ಲೇ ಹೇಳಿದ್ನಲ್ಲ ಒಂದು ಸಾಂಸ್ಕೃತಿಕವಾಗಿ ದತ್ತವಾಗಿ ಬಂದಂತ ಯೋಚನಾ ಕ್ರಮದ ಒಳಗೇನೆ ಅವಳು ಒದ್ದಾಡ್ತಾನೆ, ಆಧ್ಯಾತ್ಮಕ ಮೊರೆ ಹೋಗ್ತಾಳೆ. ಈ ರಾಗಿಣಿ ತನ್ನ ಬದುಕಿನ ಸಂದರ್ಭದಲ್ಲಿ ಹಾದು ಬಂದಂತ ಕುಲುಮೆ ಇದೆಯಲ್ಲ, ಒಂದೊಂದು ಬೆಳವಣಿಗೆ ಕೂಡ ಒತ್ತ ಹೋದ ಹಾಗೆ ನಮ್ಮನ್ನ ಮುಟ್ಟಿ ಮುಟ್ಟಿ ಮರಗಟ್ಟಿಸುವ ಹಾಗಾಗತ್ತೆ. ಬಹುಶಃ ಇದೇ ರೀತಿಯಲ್ಲಿ ಎರಡು ಕಥೆಗಳು ಕೂಡ ಬಂದಿವೆ, ಬಾಳಿಲ್ಲದವರು ಆ ಕಥೆಯ ಗೀತ. ಬಹುಶಃ ತನ್ನ ಮಗ ಅಂತ ಗೊತ್ತಿದ್ರು ಕೂಡ ಆ ಮಗ ಅನ್ನೋದನ್ನ ಸಾರ್ವಜನಿಕವಾಗಿ ಒಪ್ಕೊಳ್ಳಿಕ್ಕೆ ಆಗದ ಒಂದು ಇಬ್ಬಗೆಯಲ್ಲಿ ಆಕೆ ಒದ್ದಾಡುವಂತ ಒಂದು ಬಗೆ ಆಕೆನೆ. ಯಾಕೆ ಈ ಪಕ್ಷಪಾತ, ಮತ್ತೊಂದು ಕತೆ ಬರುತ್ತೆ ಸುಮಾ, ಅಲ್ಲಿ ಮದುವೆ ಮಾಡಕ್ ಹೊರಡ್ತಾರೆ. ಅಲ್ಲೂ ನಮ್ಗೆ ಬಹಳ ಆಶ್ಚರ್ಯ ಅಂದ್ರೆ ಈ ವರದಕ್ಷಿಣೆ ಒಳಗೆ ನಾವು ಕಾಣುವಂತ ಕೆಲವು ಸಂಘರ್ಷಗಳು. ಎಲ್ಲಿ ವರದಕ್ಷಿಣೆ ಉಳಿತದೆ ಅಂತ ಯೋಚನೆ ಮಾಡಿ ಹೆಂಡತಿ ಸತ್ತಂತ ಭಾವನಿಗೆ, ಅಂದ್ರೆ ಅಕ್ಕ ಸತ್ತ ಭಾವನಿಗೆ ಮದುವೆ ಮಾಡ್ಕೊಡೋದು, ಮದುವೆ ಮಾಡಿಕೊಡೋದಾಯ್ತು. ಮತ್ತೆ ಆ ವೈಧವ್ಯವನ್ನ ಅವಳು ಪಾಲನೆ ಮಾಡ್ಬೇಕಂತ ಬರೇ ಗಂಡಸರಲ್ಲ ಆ ಹೆಂಗಸರು ಕೂಡ ಅವಳನ್ನ ಹೇಗೆ ಒಂದ್ ರೀತಿಲಿ ಮಾನಸಿಕವಾದಂತ ಹಿಂಸೆ ತಳ್ತಾ ಇರ್ತಾರೆ. ಅದ್ ಯಾವುದ್ರಿಂದ ಬರ್ಬೇಕಂತ ಹೇಳಿದ್ರು ಕೂಡ ಅವಳಿಗೆ ಬರ್ಲಿಕ್ಕಾಗದೆ ತೊಳಲಾಡುವಂತ ಸ್ಥಿತಿ. ಇನ್ನೊಂದು ಮಂಥನ ಕಾದಂಬರಿ. ಅಲ್ಲಿ ಸೀತಮ್ಮ ತನ್ನ ಮಗನಿಗೆ ಸಂತಾನ ಆಗೋಲ್ಲ, ಈಗ ಎರಡನೇ ಪತ್ನಿಯಾಗಿ ಪ್ರೇಮಾಡನ್ನ ತರ್ತಾಳೆ. ಮದುವೆಯಾಗಿ ತಿಂಗಳಾಗತ್ತೆ, ವರ್ಷಗಳಾಗತ್ತೆ, ಮಕ್ಕಳಾಗದಾಗ ಪ್ರೇಮಳಿಗೆ ಆತಂಕ ಶುರುವಾಗತ್ತೆ. ನಾನು ಬಂದಿರೋದೇ ಈ ಸಂತಾನವನ್ನು ಬೆಳೆಸೋದಕ್ಕಾಗಿ, ಹಾಗಾದ್ರಿಂದ ನನ್ನ ಅಸ್ತಿತ್ವವೇನು? ಈ ಒಂದು ತೊಳಲಾಟದಲ್ಲಿ ಮಾನಸಿಕ ಘರ್ಷಣೆಯಲ್ಲಿ ಅವಳಿಗೊಂದು ಒಳಗಿನ ತುಮುಲ, ಒಂದು ಬಯಕೆ ಕೂಡ. ತಕ್ಷಣ ಅವಳಿಗೆ ಪುರಾಣ ನೆನಪಾಗತ್ತೆ. ಕುಂತಿಯನ್ನ ತನಗೆ ಸಮೀಕರಿಸಿಕೊಂಡು ತಮ್ಮ ಕೆಲಸದಾಳು ಕೋಚುವಿನ ಸಂಪರ್ಕದಿಂದ ಮಗುವನ್ನ ಪಡಿತಾಳೆ. ಇನ್ನೇನು ಮಗುವನ್ನ ಪಡೆದ ಸಾರ್ಥಕ್ಯವನ್ನ ಅವಳು ಅನುಭವಿಸ್ತಾ ಇರುವಾಗಲೇ ಹಿರಿ ಸೊಸೆ ರಾಧೆ ಕೂಡ ಗರ್ಭಿಣಿ ಆಗ್ತಾಳೆ. ಈಗ ಪ್ರೇಮಾಳಿಗೆ ಒಂದು ಇಬ್ಬಗೆಯ ಸಂಕಟ ಒಳಗೊಳಗೆ, ಯಾವುದು ಸತ್ಯ ಯಾವುದು ಮಿಥ್ಯೆ, ಯಾವುದು ನೀತಿ ಯಾವುದು ಅನೀತಿ, ಈ ಒಳತೋಟಿಗಳಲ್ಲಿ ಆ ಸಂಘರ್ಷಗಳಲ್ಲಿ ಅವಳು ಹೆಣಗಾಡ್ತಾ ಕೊನೆಗಳು ಮನೋವ್ಯಾಧಿಗೆ ಒಳಗಾಗ್ತಾಳೆ. ಗಮನಿಸಿ, ಈ ಸಾಮಾನ್ಯವಾಗಿ ಒಂದು ಹೆಣ್ಣು ಗಂಡು ಬೇರೆ ಬೇರೆ ಜಾತಿಯವರು ಮದುವೆ ಆದ್ರು ಅಂತ ಹೇಳಿದ್ರೆ ಅದು ತತ್ಕಾಲದ ಒಂದು ನಿಟ್ಟುಸಿರಿನ ತಾಣ ಅಷ್ಟೇ. ಸಮಸ್ಯೆ ಅಲ್ಲಿ ಮುಗಿಯೋದಲ್ಲ, ಸಮಸ್ಯೆ ಆರಂಭವಾಗೋದೇ ಅನಂತರ, ಅಥವಾ ಅಲ್ಲಿ ಮೊಳಕೆ ಒಡೆಯುತ್ತೆ. ಇಲ್ಲಿ ಕತೆ ಆರಂಭ ಆಗೋದೇ ಮಗಳು ವೀಣಾ ಅಮ್ಮ ಮಮತಾಳಲ್ಲಿ ಕೇಳ್ತಾಳೆ, ಅಮ್ಮ ನಾವು ನಮ್ಮ ಜಾತಿ ಯಾವುದು? ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಆಡ್ತಾ ಇರ್ತಾರೆ ಅಲ್ಲ, ಪ್ರಶ್ನೆ ಬರುತ್ತೆ ಪಕ್ಕದ ಮನೆಯಲ್ಲಿ. ಓಡ್ ಬಂದು ಕೇಳ್ತಾಳೆ, ಅಮ್ಮ ಅಮ್ಮ ನಮ್ಮ ಜಾತಿ ಯಾವುದು? ಬಹಳ ಕಷ್ಟ ಆಗುತ್ತೆ ಮಮತಾಳಿಗೆ ಉತ್ತರ ಕೊಡೋದಕ್ಕೆ. ನಾನು ಕತೆ ಹೇಳಲ್ಲ, ಅಲ್ಲಿ ಮುಂದಕ್ಕೆ ಬರುತ್ತೆ ಕಾದಂಬರಿಯಲ್ಲಿ. ಅವಳ ಸಹಪಾಠಿಗಳು ರಜಾ ದಿನಗಳಲ್ಲಿ, ಈಗ ದಸರಾ ಬಂತು, ಊರಿಗೆ ಹೋಗ್ತಾರೆ ಅಜ್ಜಿ ಮನೆಗೆ. ಅವರಿಗೊಂದು ಅಜ್ಜಿ ಇರ್ತಾರೆ, ಅಜ್ಜ ಇರ್ತಾರೆ, ನಂಟುತನ ಇರುತ್ತೆ, ತಮ್ಮದೇ ಆದಂತ ಊರಿರುತ್ತೆ. ಈ ಯಾವ ನಂಟುತನವನ್ನು ವಿಸ್ತರಿಸಿಕೊಳ್ಳಲಾರದ ಒಂದು ಅಮಾಯಕ ಹೆಣ್ಣು ಮಗಳ ಬಣಗುಡುವ ಒಂದು ಮನಸ್ಸಿದೆಯಲ್ಲ, ಅದನ್ನು ಬಹಳ ಚಂದಕ್ಕೆ ಕಾದಂಬರಿಯಲ್ಲಿ ಲೇಖಕಿ ನಿರೂಪಿಸ್ತಾ ಹೋಗಿದ್ದಾರೆ. ಬಹಳ ಚಂದಕ್ಕೆ ನಿರೂಪಣೆ ಆಗಿದೆ. ಇದೇ ರೀತಿಲಿ ಮಂಥನದಲ್ಲಿ ಬರುವಂತ ಆ ರಾಧಾ ಮತ್ತು ಪ್ರೇಮ, ಅವರೆರಡು ಮಕ್ಕಳು ಕೂಡ ಒಂದೇ ರಕ್ತವನ್ನು ಹೊಂದಿದ ಕಾರಣ ಅದಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ದಂತ, ಪ್ರೇಮಳಿಗೆ ಚಿಕಿತ್ಸೆ ಕೊಡ್ತಾ ಇರುವಂತ ಆ ವೈದ್ಯರ ಇಡೀ ಒಂದು ಆ ಹ್ಯಾಂಡಲ್ ಮಾಡುವಂತ ಒಂದು ಬಗೆ ಇದೆಯಲ್ಲ, ಇದನ್ನು ಕೂಡ ಅತ್ಯಂತ ಸಂಯಮದಿಂದ ಕಾದಂಬರಿಕರ್ತಿ ನಿರೂಪಿಸ್ತಾ ಹೋಗಿದ್ದಾರೆ. ಹಾಗೆ ನಾನು ಮೊದಲೇ ಹೇಳಿದ್ನಲ್ಲ ಒಡಲೋರಿ, ಆ ಕಾದಂಬರಿಯಲ್ಲಿ ಬರುವಂತ ಗುತ್ತಿನಾರರ ಧೆಂಕಾರ ದರ್ಪ, ಜೊತೆಗೆ ಒಬ್ಬ ಗುತ್ತಿನಾರ ಆದಾಗ ಪ್ರಜ್ಞಾಪೂರ್ವಕವಾಗಿ ಒಂದು ನೈತಿಕ ನಿಷ್ಠುರತೆಯನ್ನು ಹೇಗೆ ಅಳವಡಿಸ್ಕೊಳ್ತಾರೆ ಅನ್ನೋದನ್ನ ಅಲ್ಲಿ ಗುತ್ತಿನಾರ ನಾರಾಯಣ ಶೆಟ್ಟಿ ಅಂತ ಕಾಣುತ್ತೆ, ಅವ್ರ ಪಾತ್ರದಲ್ಲಿ ನಾವು ಕಾಣ್ತೇವೆ. ಅಷ್ಟು ಮಾತ್ರವಲ್ಲ, ಕರ್ಣನನ್ನ ಅಟ್ಟಾಡಿಸ್ಕೊಂಡು ಹುಡುಕುವಂತಹದ್ದು ಆ ಎಲ್ಲ ಸನ್ನಿವೇಶವನ್ನ ಬಹಳ ದಟ್ಟವಾದ ಅನುಭವದ ನೆಲೆಯಲ್ಲಿ ವರ್ಣಿಸ್ತಾ ಹೋಗಿದ್ದಾರೆ. ಇಲ್ಲಿ ಈಗ ನಾನು ಹೇಳ್ತಾ ಇರುವಂತ ಅಮಾಯಕಿ ಈ ಕಾದಂಬರಿ ಒಳಗೆ ನಾನು ಹೇಳಿದ್ನಲ್ಲ ಒಂದು ಜಾತಿಯ ಪ್ರಶ್ನೆ, ಇದು ಅಂತರ್ಜಾತಿ ಅಲ್ಲ ಅಂತರ್ಧರ್ಮದ ಒಳಗೂ ಕೂಡ ಹೇಗೆ ಪ್ರಶ್ನೆ ಆಗಿ ಕಾಡುತ್ತೆ ಅನ್ನೋದನ್ನ ಅವರು ಮಾತೃಧರ್ಮ ಅಂತ ಒಂದು ಕಥೆಯಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಆಶ್ಚರ್ಯ ಅಂದ್ರೆ ಈ ಬೇರೆ ಬೇರೆ ಜಾತಿಯವರು ಮದುವೆ ಆದಾಗ ಗಂಡು ಹೆಣ್ಣು ಅಥವಾ ಬೇರೆ ಬೇರೆ ಧರ್ಮದ ಒಳಗೆ ಗಂಡಸಿಗೆ ಅಥವಾ ಗಂಡು ಮಕ್ಕಳಿಗೆ ಮದುವೆ ಮಾಡ್ಕೊಳ್ಳೋದು ಕಷ್ಟ ಅಲ್ಲ, ಎಲ್ಲ ಸಮಸ್ಯೆಗಳು ಬರೋದು ಯಾರಿಗಪ್ಪ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಮಾತ್ರ. ಮದುವೆ ಮಾಡುವಾಗ ಸಮಸ್ಯೆಗಳು ಬರೋದು ಹೆಣ್ಣು ಮಕ್ಕಳಿಗೆ, ಈ ಗಂಡಿಗಿಲ್ಲದ ನನಗೆ ಇದೆಲ್ಲ ಹೇಳುವಾಗ ವಂದನಾ ಶಿವ ಮಹಿಳಾ ಚಿಂತಕಿಯವರು ಒಂದು ಮಾತನ್ನು ಹೇಳ್ತಾರೆ. ಸಹಬಾಳ್ವಿ ಅಂದ್ರೆ ಏನು, ಅದ್ರ ಮೌಲ್ಯ ಅಂದ್ರೆ ಏನು, ಯಾವುದನ್ನು ರೂಢಿಸ್ಕೊಳ್ಬೇಕು, ಕೊಡುವುದು ಅವಕಾಶವನ್ನ, ಹಂಚೋದು ಫಲವನ್ನ ಅಂದ್ರೆ ಉತ್ಪಾದನೆಯನ್ನ ಅಥವಾ ಯಾವುದೇ ಒಂದು ಫಲವನ್ನ, ಕಾಳಜಿ ವಹಿಸೋದು ಅಂತ ಹೇಳ್ತಾರೆ. ನಾನು ಅದ್ರ ಮುಂದಿನದು ಬಿಟ್ಬಿಡ್ತೀನಿ, ಹಂಚೋದು ಅವಕಾಶ ಹಂಚೋದು. ನನ್ನ ಒಂದು ಪ್ರಶ್ನೆ, ಒಬ್ಬ ಒಂದು ದಂಪತಿಗಳ ನಡುವೆ ಮೊದಲ ಮಡದಿಗೆ ಮಕ್ಕಳಾಗದಾಗ ನಮ್ಮ ಸಮಾಜ ಗಂಡನಿಗೆ ಎರಡನೇ ಮದುವೆ ಆಗುವ ಅವಕಾಶ ಕೊಡುತ್ತೆ ಬದುಕಿರುವಾಗಲೇ. ನನ್ನ ಪ್ರಶ್ನೆ, ಗಂಡ ಬದುಕಿರುವಾಗಲೇ ಒಂದು ಹೆಣ್ಣಿಗೂ ಕೂಡ ಎರಡನೇ ಮದುವೆ ಆಗ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡ್ರೆ ಅಬ್ಬ ಇವಳು ಏನು ಮಾತಾಡ್ತಾ ಇದ್ದಾಳೆ ಅಂತ ಇಲ್ಲಿ ಕೆಲವರು ಪ್ರಶ್ನೆ ಮಾಡ್ಬೋದೇನು ಗೊತ್ತಿಲ್ಲ ನನಗೆ. ಹಾಗೆ ಫಲವನ್ನ ಸಮಾನವಾಗಿ ಹಂಚಿಕೊಳ್ಳುವ ನೆಲೆ, ಇಲ್ಲಿ ಯಾವುದೋ ಫಲ ಬೇಡ. ವಡಲೂರಿಯಲ್ಲಿ ಬಹಳ ಪ್ರೀತಿಸಿರುವಂತ ಗಂಡ ಸಂಭ್ರಮದಿಂದ ಕೇಳ್ತಾಳೆ ಬೆಂಗಳೂರಿಗೆ ಬಂದಾಗ, ರಾಗಿಣಿ ರೀ ನಿಮ್ಗೆ ಎಷ್ಟು ಸಂಬಳ? ಆಗ ಕರ್ಣ ಕೇಳ್ತಾನೆ, ಅದನ್ನ ತಿಳ್ಕೊಂಡು ನಿನ್ಗೆ ಏನ್ ಮಾಡ್ಬೇಕಾಗಿದೆ? ಕರ್ಣ ಮತ್ತು ರಾಗಿಣಿಯನ್ನ ಬಿಡೋಣ, ಹೇಗೂ ಒಡಕಿನ ಸಂಸಾರದ ಮತ್ತಿನ ದಿನಗಳಲ್ಲಿ ಬಹಳ ಚೆನ್ನಾದ ಸಂಸಾರ ಯಾರದ್ದು, ಮಮತಾ ಮತ್ತು ಬಾಲು ಅಯ್ಯಂಗಾರ್. ಬಹುಶಃ ಒಂದು ಸಹಬಾಳ್ವೆ ಹೇಗಿರ್ಬೇಕು ಅನ್ನೋದನ್ನ ಬಹುಶಃ ನಾವಲ್ಲಿ ಕಾಣೋಕ್ ಸಾಧ್ಯ. ಅಂತ ಒಂದು ಕುಟುಂಬದ ಒಳಗೋ ಕೂಡ ವೀಣ ಕೇಳ್ತಾಳಲ್ಲ ಈ ಪ್ರಶ್ನೆ, ಅಮ್ಮ ನಮ್ ಜಾತಿ ಯಾವುದು? ಬಹಳ ತೊಳಲಾಡ್ತಾ ಇದ್ದಂತ ಚಡಪಡಿಸ್ತಾ ಇರುವಂತ ಮಮತಾ ಆಡ್ತಾ ಬಾಲು ಕೇಳ್ತಾನೆ, ಏನಾಯ್ತು ನಿನ್ಗೆ, ಏನಾಯ್ತು, ಯಾಕೆ ಸಪ್ಪೆ ಆಗಿದೆಯಾ? ಮಗಳು ಈ ಪ್ರಶ್ನೆ ಕೇಳಿದ್ಲು, ನಂಗೆ ಉತ್ತರ ಹೇಳೋಕ್ ಆಗ್ಲಿಲ್ಲ. ತಕ್ಷಣ ಎಷ್ಟು ಸರಾಗವಾಗಿ ಬಾಲು ಹೇಳ್ತಾನೆ, ಅಯ್ಯಂಗಾರಿ ಅಂತ ಹೇಳ್ಬೇಕಾಗಿತ್ತಲ್ಲ. ಬಹುಶಃ ನಮ್ಮ ಒಳಗೆ ಇರುವ ಸುಪ್ತವಾದಂತ ಒಂದು ಸಾಂಸ್ಕೃತಿಕ ದತ್ತವಾಗಿ ಬಂದಂತ ಯೋಚನಾ ಕ್ರಮ ಬಾಲುವಿನಂತ ಸಮಾಜ ಬಹಳ ಸಭ್ಯ ಅನ್ನುವ ಗ್ರಸ್ತನ ಒಳಗೂ ಕೂಡ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿಸೋದಕ್ಕಾಗಿ ನಾನು ಈ ಮಾತನ್ನು ಹೇಳಿದೆ ಅಷ್ಟೇ. ಹಾಗೇನೆ ಬಹುಶಃ ನಾವು ಯಾಕೆ ಈ ಪಕ್ಷಪಾತ, ನಾನು ಆಗ ಹೇಳಿದೆ ಆ ಕತೆ ಇರ್ಬೋದು ಅಥವಾ ಗೆಳತಿ ಹೇಳಿದ ಕತೆ ಸ್ವಲ್ಪ ಭಿನ್ನ ಬರುತ್ತೆ ಅಲ್ಲಿ, ಅದು ಮತ್ತೆ ನೋಡುವಾಗ. ಈಗ ನಾನು ಮತ್ತೊಂದು ಕಾದಂಬರಿ ಬರ್ತೀನಿ ಬದಿ. ಆಗ ಜ್ಯೋತಿಯವರು ಕೂಡ ಹೇಳಿದ್ರು, ಬಹಳ ವಿಭಿನ್ನವಾದಂಥ ವಿಶಿಷ್ಟವಾದಂಥ ಕಾದಂಬರಿ ಇದು ಬದಿ. ಬದಿ ಅಂದ್ರೆ ನನಗೆ ಗೊತ್ತಾಗ್ಲಿಕ್ಕಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಯಾಕೆ ನಾವೆಲ್ಲ ವರದಕ್ಷಿಣೆ ಅಂತ ಹೇಳ್ತೀವಿ, ನಿಮ್ಮಲ್ಲಿ ಬದಿ ಅಂತ ಹೇಳ್ತಾರೆ. ಈ ಬದಿ ಕಾದಂಬರಿಯನ್ನ ಓದ್ತಾ ಹೋದ ಹಾಗೆ ನನಗೆ 70 ವರ್ಷಗಳ ಹಿಂದೆ ಸಿಮೋನ್ ಬೋವಾ ಅವ್ರು ಹೇಳಿದ, ಚರಿತ್ರೆಯ ವೈಫಲ್ಯಗಳಿಂದ ಹತಾಶರಾಗದೇರಿ ಅಥವಾ ಇದು ಪುರುಷರ ಲೋಕ ಅಂತ ನೀವು ಭಾವಿಸಬಾರದು ಕೂಡ. ಹೆಣ್ಣುಮಕ್ಕಳು ತಮಗಾಗಿ ಒಂದು ಖಾಲಿ ಕಾಗದವನ್ನ ಹುಡುಕಿಕೊಳ್ಳಿ, ಆ ಖಾಲಿ ಕಾಗದದಲ್ಲಿ ನಿಮ್ಮದೇ ಆದಂತ ಹೆಜ್ಜೆಯನ್ನ ಮೂಡಿಸಬೇಕು. ಬಹುಶಃ ಈ ಕಾದಂಬರಿಯ ಗೀತಾ ಮತ್ತು ನೀತಾ ಅಕ್ಕ ತಂಗಿಯರ ಪಾತ್ರವನ್ನ ಕಂಡಾಗ ನನಗಿದು ಬಹಳ ಸ್ಪಷ್ಟ ಅಂತ ಅನಿಸ್ತಾ ಹೋಯ್ತು. ಹಾಗೆಯೇ ಕ್ಲಾರಿಯಾ ಗೋಲ್ಡಿನ್ ಅನ್ನುವ ಲೇಖಕಿ ಕೂಡ ಹೇಳ್ತಾರೆ, ಸದ್ದಿಲ್ಲದ ಕ್ರಾಂತಿ ನಡೆಯಿತು ಅಂತ. ನನಗನ್ಸುತ್ತೆ ಈ ಬದಿ ಕಾದಂಬರಿ ಇದೆಯಲ್ಲ, ಇಡೀ ನಮ್ಮ ತುಳುವ ನಾಡು ಅಥವಾ ಕರಾವಳಿಯ ಒಂದು ವಿಕಸನದ ಚರಿತ್ರೆಯಾಗಿ ಕೂಡ ಕಾಣ್ತಾ ಇರುತ್ತೆ. ಯಾಕೆ ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಗೀತಳಿಗೆ ಮದುವೆ ನಿಶ್ಚಯ ಆಗಿರುತ್ತೆ, ವಂಚನೆ ಆಗಿರುತ್ತೆ, ಕೊನೆಗೂ ಆ ಎಲ್ಲ ಬದಿಯನ್ನ ವಾಪಸ್ ಪಡಿತಾರೆ. ಅವಳು ಪಟ್ಟಿಡಿದು ಹೇಳ್ತಾಳೆ, ನನ್ನ ಸ್ವಂತ ಉದ್ಯಮವನ್ನ ಆರಂಭಿಸ್ತೀನಿ. ಹಾಗೆ ಉದ್ಯಮವನ್ನ ಆರಂಭಿಸಿ ವರದಕ್ಷಿಣೆ ಇಲ್ಲದ ಹುಡುಗನನ್ನು ಮದುವೆ ಆಗ್ತಾಳೆ. ಇನ್ನು ತಂಗಿ ಗೀತಾಳೋ ಅವಳು ಹೇಳ್ತಾಳೆ, ನನಗೆ ತಕ್ಕದಾದಂತ ವರ ಸಿಗೋರಿಗೆ ನಾನು ಮದುವೆನ ಆಗೋಲ್ಲ, ಮದುವೆ ನನಗೆ ಮುಖ್ಯನೇ ಅಲ್ಲ. ಬರೀ ಮಕ್ಕಳಲ್ಲ, ಅವರ ಹೆತ್ತವರು ರಾಧಿಕಾ ಹಾಗೂ ತಂದೆ ಅಲ್ಲಿ ಅರಿಯಪ್ಪ ರೈಗಳಂತ ಬರ್ತಾರೆ. ಅವ್ರ ತಾಯಿ ಹೇಳ್ತಾಳೆ, ಬೇರೆ ಜಾತಿಯ ಹುಡುಗಿಯರ ಜೊತೆಯಲ್ಲಿ ಸ್ನೇಹ ಆಗತ್ತೆ, ಸಲುಗೆ ಆಗತ್ತೆ, ಮನೇಲಿ ಒಟ್ಟಿಗಿರ್ತಾರೆ, ಊಟ ಮಾಡ್ತಾರೆ, ಯಾಕೆ ಮದುವೆ ಸಾಧ್ಯ ಆಗೋಲ್ಲ? ಅಪ್ಪ ಹೇಳ್ತಾರೆ, ಮಕ್ಳು ಎಲ್ಲಿದ್ರೇನು, ಭಾರತ ಆದ್ರೇನು, ಅಮೆರಿಕ ಆದ್ರೇನು, ಚೆನ್ನಾಗಿರೋದು ಮುಖ್ಯ. ಈ ಬದಲಾವಣೆ, ಶ್ವೇತಾ ಅನ್ನುವ ಹೆಣ್ಮಗಳು ಓದ್ಕೊಂಡು ಅಮೆರಿಕಕ್ಕೆ ಹೋಗೋದು ಮಾತ್ರವಲ್ಲ, ಬಿಳಿಯನನ್ನು ಮದುವೆ ಆಗ್ತಾಳೆ. ಇನ್ನೂ ಒಂದು ಈ ಕಾದಂಬರಿ ಒಳಗೊಂದು ಶಬ್ದ ಬರುತ್ತೆ, ಅದು ನನ್ನ ಕನ್ನಡದಲ್ಲೇ ಹೇಳ್ಬಿಡ್ತೀನಿ, ಹುರುಳಿ ಮಾವ ಅಂತ. ನಿಜಕ್ಕೂ ಇದೊಂದು ಅದ್ಭುತವಾದಂತ ನುಡಿಗಟ್ಟು. ಅಳಿಯ ಸಂತಾನ ಹೇಗೆ ಶಿಥಿಲಗೊಳ್ತಾ ಇದೆ ಅನ್ನೋದನ್ನ, ಅಳಿಯ ಸಂತಾನ ಹೇಗೆ ಶಿಥಿಲಗೊಳ್ತಾ ಇದೆ ಅನ್ನೋದನ್ನ ಬಹಳ ಸಾಂಕೇತಿಕವಾಗಿ ಒಂದು ಪದ ಹೇಳ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲಿ ನಾವು ಒಂದು ಗಮನಿಸಬೇಕು, ಎಚ್ಚರ ಅನ್ನೋದು ಬರೀ ಹೆಣ್ಣು ಮಕ್ಕಳಲ್ಲಿ ಮಾತ್ರ ಅಲ್ಲ. ನಾವೀಗ ಹೇಳ್ತೀವಿ, ಅಯ್ಯೋ ವರದಕ್ಷಿಣೆ, ಒಂದು ಗಮನಿಸ್ಬೇಕು. ನನಗೆ ವರದಕ್ಷಿಣೆಯನ್ನ ಯೋಚನೆ ಮಾಡುವಾಗ ಒಂದು ವಚನ ಇದೆಯಲ್ಲ ಬಸವಣ್ಣನದ್ದು, ಗರಗಸದಂತೆ ಹೋಗುತ್ತ ಕೊಯ್ಯೋದು ಬರುತ್ತ ಕೊಯ್ಯೋದು. ಇದು ವರದಕ್ಷಿಣೆ ಕೊಡಬೇಕಾದಂತ ಹೆಣ್ಣನ್ನ ಅಥವಾ ಹೆಣ್ಣಿನ ಮನೆಯವರನ್ನ ಮಾತ್ರ ಶೋಷಿಸೋದಲ್ಲ, ತಗೊಂಡಂತ ಗಂಡಿನ ಆತ್ಮಾಭಿಮಾನಕ್ಕೂ ಕೂಡ ಬಹಳ ಹಿಂಸೆಯನ್ನು ಕೊಡುತ್ತೆ. ಅಲ್ಲಿ ಅತೃಪ್ತರು ಅನ್ನುವಂತ ಒಂದು ಕಥೆಯಲ್ಲಿ ನಿಮ್ಮಿ ಪಾತ್ರ ಅದನ್ನ ಬಹಳ ಚೆನ್ನಾಗಿ ಪ್ರಕಟಪಡಿಸ್ತಾ ಹೋಗ್ತಾಳೆ. ಯಾಕಂದ್ರೆ ನಾವು ಖರೀದಿ ಮಾಡಿದ ಹುಡುಗ, ಅವನು ಡಾಕ್ಟ್ರು ಇಷ್ಟು ಲಕ್ಷ ದುಡ್ಡು ಕೊಟ್ಟಿತ್ತು ಅವನನ್ನು ಖರೀದಿ ಮಾಡಿ ಸತೀಶ್ ಅಂದ್ರೆ ನಾವು ಹೇಳಿದಾಗಿರ್ಬೇಕು. ಈ ರೀತಿಯ ಮನೋಭಾವ ಇದು ಯಾವ ಸ್ವಾಭಿಮಾನ ಇರುವ ಗಂಡು ಮಕ್ಕಳಿಗೆ ಖಂಡಿತ ಒಪ್ಪಿತವಾದಂಥ ಮೌಲ್ಯವಲ್ಲ. ಅಂತ ವರದಕ್ಷಿಣೆ ಎನ್ನುವುದು ಕೂಡ ನಿಧಾನವಾಗಿ ಹೇಗೆ ನಶಿಸ್ತಾ ಇದೆ, ಅದೃಶ್ಯವಾಗ್ತಾ ಇದೆ ಎನ್ನುವುದನ್ನು ಕೂಡ ಇಂಥ ಕಥೆಯಲ್ಲಿ. ಹಾಗೇನೆ ಕಾಸು ಕೊಟ್ಟು ಕಷ್ಟ ಕೊಂಡರು, ಅಲ್ಲಿ ಹಾಗೆ ತಾಯಿಗೆ ಒತ್ತಾಯ, ಮಗ ಸಣ್ಣ ಅಂತ ಗೊತ್ತಿದ್ರು ಕೂಡ ಮದುವೆ ಆದ ಮೇಲೆ ಏನೋ ಸರಿ ಆಗತ್ತೆ, ಮರ್ಯಾದಸ್ಥ ಹೆಣ್ಣು ಮಗಳಾದ್ರೆ ಅದನ್ನ ಹೊರಕ್ಕೆ ಹಾಕೋಲ್ಲ, ಸಂಭಾಳಿಸ್ಕೊಂಡು ಹೋಗ್ತಾಳೆ ಅಂತ ಬಲವಂತವಾಗಿ ಮದುವೆ ಮಾಡಿಬಿಡ್ತಾರೆ. ನಿಧಾನವಾಗಿ ಗೊತ್ತಾಗ್ತಾ ಹೋಗುತ್ತೆ, ನಿಧಾನವಾಗಿ ಆ ಒಂದು ಪ್ರತಿಭಟನೆ ಕೂಡ ಕಾಣುತ್ತೆ. ಬರೇ ಪ್ರತಿಭಟನೆ ಅಲ್ಲ, ಅದು ತನ್ನ ತವರಿಗೂ ಕೂಡ ತಲುಪಿಸ್ತಾಳೆ ನಿರ್ಮಲ. ಕೊನೆಗೂ ಕೂಡ ಆ ಗಂಡನ ಮನೆಯವರಿಂದ ಕೊಟ್ಟು ವರದಕ್ಷಿಣೆಯನ್ನ ವಾಪಸ್ ಪಡೆದು ಆಕೆ ಕೂಡ ಒಂದು ಉದ್ಯಮಕ್ಕೆ ತನ್ನನ್ನು ತೆರೆದುಕೊಳ್ಳುವಂತ ಒಂದು ಬಗೆ. ಇದೆಲ್ಲವೂ ಕೂಡ ನನಗೆ ಮುಖ್ಯ ಅಂತನ್ಸು, ನಾನು ಆಗ್ಲೇ ಹೇಳಿದೆ, ಕರಾವಳಿಯ ಬದುಕಿನ ಒಂದು ಸ್ಥಿತ್ಯಂತರದ ಜೊತೆಯಲ್ಲಿ ಒಂದು ಸ್ಥಾಗಿತ್ಯಕ್ಕೆ ಒಳಗಾಗಿರುವಂತ ಒಂದು ಭೂಮಿಯನ್ನ ನಂಬಿರುವಂತ ಸಮುದಾಯ ನಿಧಾನವಾಗಿ ತನ್ನ ರಾಡಿಯನ್ನ ಕಳೆದುಕೊಳ್ಳುತ್ತ ಒಂದು ರೀತಿಯಲ್ಲಿ ಚಲನೆಗೆ ತೆರೆದುಕೊಂಡು ಅಸಲಿ ಲಯವನ್ನ ಮರುಹುಟ್ಟು ಮಾಡಿರುವಂತ ಒಂದು ಕಥನದ ಹಾಗೆ ನಾನು ಕಾಣ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಬಹುಶಃ ನಾನು ಬದಿಯನ್ನ ಅರ್ಥ ಮಾಡ್ಕೊಂಡಿದ್ದೆ. ಇಷ್ಟು ಮಾತ್ರವಲ್ಲ, ಇನ್ನು ಕೆಲವು ಕಥೆಗಳನ್ನು ಗಮನಿಸಿದಾಗ ಬದಲಾವಣೆ ಎನ್ನುವುದು ಯಾರಿಂದಲೋ ಆಗೋದಲ್ಲ, ಅದು ನಮ್ಮಿಂದ ಆಗಬೇಕು, ನಮ್ಮಿಂದಲೇ ಆಗ್ತಾ ಹೋಗ್ಬೇಕು, ಅದಕ್ಕೆ ನಾವೇ ಕಾರಣರಾಗಬೇಕು. ಹಣೆ ಬರ ಅಂತಿರಲ್ಲ, ಹಣೆ ಬರವನ್ನ ನಾವೇ ಬರ್ಕೊಳ್ಬೇಕು ಅನ್ನೋದನ್ನ ಸಂಪ್ರದಾಯ ಅಂತ ಒಂದು ಕಥೆ ಇದೆ, ಅಲ್ಲಿ ಬರುತ್ತೆ. ಪೇಪರ್ನಲ್ಲಿ ಒಂದು ಲೇಖನ ಬಂತು, ರೇಖಾ ಎನ್ನುವ ಹುಡುಗೆ ತನ್ನ ಮನೇಲಿ ಹೇಳ್ತಾಳೆ, ನೋಡಿ ಪಾರ್ವತಿಯಜ್ಜಿ ಏನ್ ತಪ್ಪು ಕೆಲಸ ಮಾಡ್ತಾ ಇದ್ರ, ಗಂಡಸತ್ರು ಅಂತ ನಮ್ಮ ಸಹಜವಾದಂತ ಸೌಂದರ್ಯದ ಈ ಪ್ರತಿಕ್ರಿಯನ್ನ ನೀವು ಅಳಿಸ್ತಾ ಇದ್ರಲ್ಲ, ಈ ಪಾಪಕ್ಕೆ ನೀವು ಹೊಣೆ ಅಲ್ವಾ. ನಿಧಾನವಾಗಿ ಆಕೆಯ ಒಳಗಾಗುವಂತ ಒಂದು ಬದಲಾವಣೆ, ಸರೋಜಕ್ಕ ಅಂತ ಕಾಣುತ್ತೆ ಅವಳ ಹೆಸರು, ಅವಳೊಳಗೆ ಆಗುವಂತ ಬದಲಾವಣೆ. ಕೊನೆಗೆ ಅಲ್ಲಿ ಬಹಳ ಚಂದಕ್ಕೆ ನಾವು ಕಾಣುವಂತಹದ್ದು ಒಂದು ಕಾದಂಬರಿ ಬದಿ ಮತ್ತು ಈ ಕಥೆಗಳು ಕೂಡ ಸಂಪ್ರದಾಯ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಬದಲಾವಣೆ ಎನ್ನುವುದು ನಮ್ಮ ಒಳಗಿನಿಂದ ಬರಬೇಕಾದ ಮಾತ್ರವಲ್ಲ, ಅದಕ್ಕೆ ಒತ್ತಾಸೆಯಾಗಿ ನಮ್ಮ ಕುಟುಂಬ ಸದಸ್ಯರು ಅಥವಾ ಆಪ್ತರು ನಿಲ್ಲಬೇಕು. ಆಗ ಮಾತ್ರ ಈ ಸಮಾಜ ಬದಲಾಗುತ್ತೆ ಅನ್ನೋದನ್ನ ಭೂಭಜ್ಜ ಕೂಡ ನಿಧಾನವಾಗಿ ಹೇಗೆ ತನ್ನನ್ನು ತಾನು ಬದಲಾವಣೆಗೆ ಒಡ್ಡಿಕೊಳ್ತಾನೆ ಅನ್ನೋದನ್ನು ಆ ಕತೆ ಸಂಪ್ರದಾಯ ಅನ್ನುವ ಕತೆ ಹೇಳುತ್ತೆ. ಬಹುಶಃ ಇದು ಮೊದಲ ಸಾಲಲ್ಲಿ ನಾನು ಕಂಡ್ರೆ. ಎರಡನೇ, ನಾನು ಆಗಲೇ ಹೇಳಿದೆ ಯೋಧರ ಕುರಿತಾದಂಥ ಕಥೆಗಳು, ಐದು ಕಥೆಗಳಿವೆ. ಬಹಳ ಸಂಕ್ಷಿಪ್ತವಾಗಿ ಹೇಳೋದಿದ್ರೆ ಇಲ್ಲಿ ಯೋಧರ ಕನಸುಗಳು ಮತ್ತು ಬಿಕ್ಕಟ್ಟುಗಳು ಒಂದು ಮಾತನ್ನ, ಯಾಕಂದರೆ ಯೋಧರ ಬದುಕನ್ನು ಬಹಳ ಹತ್ತಿರದಿಂದ ಕಂಡವರು. ನಿಮಗೆಲ್ಲರಿಗೂ ಗೊತ್ತಿದೆ ಇಂದಿರಾ ಹೆಗಡೆಯವರ ಬಗ್ಗೆ. ಯೋಧರಂದ್ರೆ ಅಲ್ಲಿ ಒಬ್ಬ ಯೋಧನೆ ಹೇಳ್ತಾನೆ, ದೇಶ ಸೇವೆ ಅಂತ ಬಂತು, ಆ ಯುದ್ಧ ಅನ್ನುವಾಗಿ ಎಷ್ಟು ಹುರುಪೆತ್ತು, ಅದರಲ್ಲಿ ಬಂದ ಮೇಲೆ ಏನಾಗುತ್ತೆ, ನಾವು ನಮ್ಮೊಳಗೆ ಇದೊಂದು ಪ್ರಶ್ನೆಯನ್ನು ಕೂಡ ಮಾಡ್ಕೊಳ್ಬೇಕಂತ ಅನ್ಸುತ್ತೆ. ನಿಜಕ್ಕೂ ಸೈನ್ಯ ಸೇರಿದವರೆಲ್ಲರೂ ಬಹುಶಃ ಆ ನೆಲೆಯಲ್ಲೇ ಇದ್ರ ಅಥವಾ ಉದರ ಸೇವೆಗಾಗಿ ಬಂದ್ರ, ದೇಶ ಸೇವಾಗ ಅಥವಾ ಉದರ ಸೇವಾಗ. ಇಲ್ಲಿ ಅವರ ತಲ್ಲಣಗಳಿರುತ್ತೆ, ಕಮಾಂಡರುಗಳ ಒಂದು ಏನ್ ಹೇಳ್ತೀವಿ ಹಿಡಿತ ಇರುತ್ತೆ, ಹಾಗೇನೆ ವದೆತ ಕಠಿಣ ತರಬೇತಿ ಇದೆಲ್ಲದರ ಜೊತೆಗೆ ಯೋಧರು ಕೂಡ ಹೇಗೆ ಕಾಮ ಪಿಪಾಸಿಗಳಾಗಿರ್ತಾರೆ, ಅವರು ಕೂಡ ಮಹಿಳೆಯರನ್ನ ಹೇಗೆ ದೌರ್ಜನ್ಯಕ್ಕೆ ಒಳಗುಪಡಿಸ್ತಾರೆ, ಹೀಗೆ ಇಕ್ಕೆಲ್ಲಗಳಲ್ಲೂ ಕೂಡ ಯೋಧರ ಬದುಕನ್ನ ಕಂಡು ಅದನ್ನ ನೇರವಾಗಿ ಬರಿತಾ ಹೋಗಿದ್ದಾರೆ. ಇನ್ನು ಒಂದಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ದಕ್ಷಿಣ ಭಾರತೀಯರಿಗೆ ನಿಜಕ್ಕೂ ಸೈನಿಕರಾಗುವ ಒಂದು ಅಪೇಕ್ಷೆ ಒಳಗಿನಿಂದ ಬರೋಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಚಾರಿತ್ರಿಕವಾಗಿ ಸಾಮಾಜಿಕವಾಗಿ ಭೌಗೋಳಿಕವಾಗಿದೆ. ಅದೇ ನಾವು ಅಸ್ಸಾಂ ಆಚೆ ಉತ್ತರ ಭಾರತದವರನ್ನ ನೋಡಿದ್ರೆ ಸೈನ್ಯಕ್ಕೆ ಸೇರೋದು ಅವರಿಗೆ ಒಂದು ಅಗತ್ಯತೆಯಾಗಿ ಕಾಣ್ತಾ ಇರುತ್ತೆ, ಆ ರೀತಿಯಲ್ಲಿ ಅಂದ್ರೆ ಅವ್ರು ಒಳಗೆ ಬರುತ್ತೆ. ಇನ್ನೂ ಒಂದು, ಸೈನಿಕರ ಬಗ್ಗೆ ನಮ್ಗೆ ಎಷ್ಟು ನಿಜವಾದ ಗೌರವ ಇದೆ, ಅಕ್ಷಣವ ಅಥವಾ ಅದು ನಿರಂತರವಾದದ ಅಂತರಂಗದಿಂದ ಬರೋದ, ಈ ಪ್ರಶ್ನೆಯನ್ನು ಕೂಡ ಲೇಖಕಿ ತನ್ನ ಕಥೆಯೊಳಗೆ ಹಾಕೊಳ್ತಾ ಹೋಗ್ತಾರೆ. ಇನ್ನು ಮೂರನೇದು ಇತರೆ ಅನ್ನುವಾಗ ಆಹತ ಒಂದನ್ನು ಹೇಳ್ತೀನಿ, ಬಹುವಾಗಿ ಸೆಳೆಯುವಂತ ಒಂದು ಕಥೆ ಇದು. ಸಿಕ್ಕರ ಮೇಲೆ ನಡೆದ ದಾಳಿಯ ಒಂದು ಕಥನ, ದಾರುಣವಾದಂತ ಕಥನ. ಜನಾಂಗೀಯ ದ್ವೇಷ ಎನ್ನುವುದು ಇವತ್ತೂ ಕೂಡ ನಮ್ಮನ್ನ ಹೇಗೆ ಆವರಿಸಿಕೊಂಡಿದೆ ಅಥವಾ ದೇಶ ಕಾಲಗಳನ್ನ ಹೊರತಾಗಿ ಕೂಡ ಅದು ಹೇಗೆ ವಿಸ್ತರಿಸಿಕೊಳ್ತದೆ ಅನ್ನೋದನ್ನ ಸುರ್ಜಿತ್ ಎನ್ನುವಂತ ಒಬ್ಬ ಬಾಲಕನ ಯಾತನೆ ಜೊತೆಗೆ ಅಕಾರಣವಾಗಿ ಅವನು ಬಲಿಯಾಗುವಂತ ಕಥನದ ಮುಖಾಂತರ ಆ ಹತಕಾರ್ತನ ನಿರೂಪಿಸ್ತಾ ಹೋಗಿದ್ದಾರೆ. ಇಲ್ಲಿ ನನಗನ್ಸೋದು ಮನುಷ್ಯ ನಾಗರಿಕತೆ ಇದೆಯಲ್ಲ, ಇದು ದ್ವೇಷವನ್ನ, ಕ್ರೌರ್ಯವನ್ನ, ಹಿಂಸೆಯನ್ನ ಮತ್ತೆ ಮತ್ತೆ ಯಾಕೆ ಆವರಿಸಿಕೊಳ್ತಾ ಇದೆ ಅಥವಾ ಆವಿಷ್ಕಾರ ಮಾಡ್ತಾ ಹೋಗ್ತಾ ಇರತ್ತೆ? ಬಹುಶಃ ಇಂಥ ಒಂದು ಪ್ರಶ್ನೆ ಲೇಖಕಿಗೆ ಇರುವ ಕಾರಣವೇ, ಬಹುಶಃ ಈ ಒಂದು ಕತೆ ಹುಟ್ಟೋದಕ್ಕೆ ಕಾರಣ ಮಾತ್ರವಲ್ಲ, ಅದ್ರ ಜೊತೆಗೆ ನಮ್ಮೊಳಗೂ ಕೂಡ ಒಂದು ವಿಷಾದ ಆವರಿಸಿಕೊಳ್ತಾ ಹೋಗುತ್ತೆ. ಬಹಳ ಚೆನ್ನಾಗಿರುವಂತ ಪುಟ್ಟದಾದಂತ ಒಂದು ಕತೆ ಆಹತ. ಬಹುಶಃ ಈ ಕತೆ ಕಾದಂಬರಿಯನ್ನು ಬಿಟ್ಟು ಅವರದ್ದು ಆರಂಭದಲ್ಲಿ ಬಂದಿರುವಂತ ಒಂದು ಕವಿತಾ ಸಂಕಲನ. ಈಗಾಗಲೇ ನಾನು ಹೇಳಿದೆ, ಕಾವ್ಯಗಳ ಪುಟದಿಂದ ನಿನ್ನೆದ್ದು ನಿಲ್ಲು. ನಾನು ಒಂದೊಂದು ಕವಿತೆಯನ್ನು ಹೇಳಲ್ಲ, ಸುಮಾರು 25 ಕವಿತೆಗಳ ಈ ಗುಚ್ಛ ಹೆಸರನ್ನ ನಾನು ಯಾಕೆ ಹೇಳಿದೆ ಅಂದ್ರೆ, ಕಾವ್ಯಗಳ ಪುಟದಿಂದ ನೀನೆದ್ದು ನಿಲ್ಲು. ಈ ಶೀರ್ಷಿಕೆಯನ್ನು ಓದುವಾಗಲೇ ನನಗೆ ಆಫ್ರಿಕಾದ ಸಾಹಿತ್ಯದ ಪಿತಾಮ ಚಿನುವ ಅಚಿಬೆ ಹೇಳಿರುವಂತ ಒಂದು ಮಾತು ನೆನಪಿಗೆ ಬಂತು. ಸಿಂಹಗಳು ತಮ್ಮದೇ ಆದಂತ ಇತಿಹಾಸಕಾರರನ್ನ ಹೊಂದುವವರೆಗೆ ಅಥವಾ ಇತಿಹಾಸವನ್ನ ಹೊಂದುವವರೆಗೆ ಬೇಟೆಗಾರರು ಬರೆದ ಇತಿಹಾಸವೇ ಪ್ರಧಾನವಾಗಿರುತ್ತೆ. ಹೊಸ ಶೀರ್ಷಿಕೆಯನ್ನು ಯಾಕೆ ಅವ್ರು ಕೊಟ್ಟರು ಅನ್ನೋದನ್ನ ನಾವು ಶತಮಾನಗಳ ಕಾಲದಿಂದ ಬಂದಿರುವಂತ ನಮ್ಮ ಕಾವ್ಯಗಳ ಪುಟಗಳನ್ನು ತೆರೆದು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಚನ್ನವೀರ್ ಕಣವಿಯವರೇ ಮುನ್ನುಡಿ ಬರೆದಿದ್ದಾರೆ, ಅವರೇ ಹೇಳ್ತಾರೆ ದ್ರೌಪದಿಯರು, ಕೃತಿ ವಿಮರ್ಶೆ, ಹಾಗೇನೆ ನಮ್ಮ ಸಂಸ್ಕೃತಿ, ಇದೆಲ್ಲ ಕವಿತೆ ಇದೆಯಲ್ಲ ವಸ್ತು ಹಳದೆ, ಆದರೆ ಒಂದು ವೈಚಾರಿಕತೆ ಮತ್ತು ಸೃಜನಶೀಲತೆಯ ಜೋಡಿ ಹೆಣಿಗೆಯಲ್ಲಿ ಅದು ಹೊಸತನವನ್ನ ಮೈಗೂಡಿಸ್ಕೊಂಡಿದೆ. ಹಾಗೇನೆ ಒಂದು ಕಾಗೆಗಳು ಅಂತ ಬರುತ್ತೆ, ಗೆದ್ದರು ಅಲ್ವಾ, ಭಾಷೆ ಬಗ್ಗೆ ಬರುತ್ತೆ, ಕೃಷಿಕನ ಬಗ್ಗೆ ಬರುತ್ತೆ, ಹೀಗೆ ವಿಸ್ತಾರವಾದಂತ ಒಂದು ವಸ್ತುವಿನ ಹಂದರವನ್ನು ಇಟ್ಟುಕೊಂಡು ಆ ಕಾಲಕ್ಕೆ ಮತ್ತೆ ಮತ್ತೆ ಸ್ಪಂದಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬಹಳ ಸರಳವಾದಂತ ನಿರೂಪಣೆ, ಆದ್ರೆ ಕೆಲವು ಕವಿತೆಗಳು ನಿಜಕ್ಕೂ ನಮ್ಮನ್ನ ಬಹಳ ಗಾಢವಾಗಿ ಸೆಳಿತಾ ಹೋಗ್ತವೆ. ಮೊದಲ ಒಂದು ಮಾತನ್ನು ಹೇಳಿದ್ನಲ್ಲ ನಾನು, ಬಹುಶಃ ಕವಿತೆಗಳಲ್ಲೂ ಕೂಡ ನಾವು ಕಾಣುವಂತಹದ್ದು ಅವರ ಜೀವಪರವಾದಂತ ಒಂದು ಹೆಣ್ಣೋಟವನ್ನ. ನನ್ಗನ್ಸುತ್ತೆ ಅದು ಎಸ್ ಆರ್ ಹೆಗಡೆ ಇಲ್ಲದ ಇಂದಿರಾ ಹೆಗಡೆಯವರ ಬದುಕು ಎಲ್ಲೋ ಒಂದ್ ಕಡೆ ಅಪರಿಪೂರ್ಣ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಅವರ ಎಲ್ಲಾ ಕಥೆಗಳಲ್ಲೂ ಕೂಡ ಅವ್ರು ಕಾಣ್ತಾರೆ. ಪಾರ್ವತಿ ಕಥೆ ಅಂತೂ ವರ್ಷ ಅವರದ್ದೇ ಅಲ್ವಾ, ಎಸ್ ಆರ್ ಹೆಗಡೆಯವರದ್ದೇ ಅನುಭವ ಕಥನ. ಹೇಗಂದ್ರೆ ಅಲ್ಲಿ ಸರಸ ಇದೆ, ಸಣ್ಣ ಸಣ್ಣ ಮುನಿಸು ಇದೆ, ಜೊತೆಗೆ ಆ ಸಹಬಾಳ್ವೆಯ ಜಲಕುಗಳು ಕೂಡ ಬಹಳ ಚಂದಕ್ಕೆ ಬಂದಿವೆ. ಜಲಕುಗಳು ಕೂಡ ಬಹಳ ಚಂದಕ್ಕೆ ಬಂದಿದೆ. ಯಾವ ಮುಲಾಜಿಲ್ಲ, ಅಳುಕಿಲ್ಲ, ನಿರ್ಬೀಡೆಯ ಒಂದು ಬರವಣಿಗೆ ಓಟ ಅವರ ಉಳಿದ ಕತೆ ಕಾದಂಬರಿಗಳಲ್ಲಿ ಹೇಗೆ ಕಾಣ್ತೀವಿಯೋ ಹಾಗೇನೆ ಈ ಬದುಕಿನ ದಾಂಪತ್ಯದ ಕಥನದಲ್ಲೂ ಕೂಡ ಕಾಣ್ತೀವಿ. ಮಿಸಸ್ ಹೆಗಡೆ ಅಂತ ಅಕ್ಕಪಕ್ಕದ ಯೋಧರು ಹೇಳಿದಾಗ, ಸರಿತಾಕಿ ಮಾ ಅಂತ ತನ್ನ ವಸತಿ ಗೃಹದ ಉಳಿದ ಸದಸ್ಯರು ಹೇಳಿದಾಗ ಇವ್ರಿಗೆ ಸಿಟ್ಟು ಬರುತ್ತೆ. ನಾನೇನು ಮಿಸಸ್ ಹೆಗಡೆ, ನಾನು ಯಾಕೆ ಸರಿತಾಕಿ ಮಾಗಾಗಬೇಕು, ನನಗೇನು ಸ್ವಂತ ಅಸ್ತಿತ್ವ ಇಲ್ವಾ ಅಂತ ಆ ಅಸ್ತಿತ್ವದ ಹುಡುಕಾಟ ಮತ್ತು ಈ ಪ್ರಶ್ನೆ ಇದೆಯಲ್ಲ, ಅದು ಅವರ ಬರವಣಿಗೆಗೆ ಮೂಲ ಚೈತನ್ಯ ಅಂತ ನಾನು ಅನ್ಕೋತೀನಿ. ನಾನು ಇಂದಿರಾ ಹೆಗಡೆ ಅನ್ಕೊಂಡು ಸ್ವಲ್ಪ ಗಂಭೀರ ಸಂಶೋಧಕ್ಕೆ ಇವತ್ತು ನಗಾಡ್ತಾ ಇದ್ದಾರೆ ಖುಷಿಯಲ್ಲಿ, ವರ್ಷ ಅಸಮಲನ್ ಕಾಣುತ್ತೆ. ಬೆಳಿಗ್ಗೆ ಬೆಳಿಗ್ಗೆ ಇವರು ಹೊರಗೆ ಬರ್ತಾರೆ, ಗಂಡ ಮಲಗಿದ್ದಾರೆ, ಗಾಢ ನಿದ್ದೆ ಏನೋ ಗೊತ್ತಿಲ್ಲ ಚಳಿ. ಬೆಳಿಗ್ಗಿನ ಅದ್ಭುತವಾದಂಥ ಸೂರ್ಯೋದಯದ ಕ್ಷಣವನ್ನು ಅವರಿಗೆ ನೋಡಿದವರಿಗೆ ಎಂಥ ರೋಮಾಂಚನ ಅಂದರೆ ಓಡೋಗಿ ಗಂಡನನ್ನು ರೀ ಅಂತ ಎಬ್ಬಿಸ್ತಾರೆ, ಎಳಿತಾರೆ ರಗ್ಗನ್ನು. ಅವ್ರು ಸಿಟ್ಟು ಮಾಡಿಕೊಂಡು ಸ್ವಲ್ಪ ಸುಮ್ಮನೆ ಏನು ಕೇಳ್ತಾರೆ, ಅಲ್ಲಿ ಸೂರ್ಯೋದಯ ನಿಮಗೆ ಒಂದು ಕ್ಷಣ ಆದರೆ ಅದನ್ನು ಸಿಗೋಲ್ಲ, ಯಾರಿಗೆ ಬೇಕಾಗ್ತದೆ, ನೀನು ನೋಡ್ಕೊ, ನಂಗೆ ನಿದ್ದೆ ಬೇಕು ಅಂತ ಪುನಃ ರಗ್ ಹೊದ್ಕೊಂಡು ಮಲ್ಕೊಳ್ತಾರೆ. ಆಗ ಹೇಳ್ತಾರೆ, ಛಿ ಎಂಥ ಅರಸಿಕ ಗಂಡ, ಸೌಂದರ್ಯ ಪ್ರಜ್ಞೆನೇ ಇಲ್ಲ ಇವರಿಗಂತ. ಹಾಗೆ ಬೈಯೋದಕ್ಕೆ ಬೈಕೊಂಡಿದ್ದಾರೆ, ಕಡೆಗೆ ಅಂದ್ಕೊಳ್ತಾರೆ ಸೌಂದರ್ಯ ಪ್ರಜ್ಞೆ ಇದ್ರಿ ಈ ಮನುಷ್ಯ ನನ್ನನ್ನು ಮದುವೆ ಆಗ್ತಾ ಇದ್ನ, ಎಂಥ ಮಂಕು ಬೂದಿ ನನ್ನದು ಅಂತ ತನ್ನನ್ನೇ ತಾನು ಲೇವಣಿ ಮಾಡಿಕೊಳ್ಳುವಂಥ ಒಂದು ಬಗೆ. ಆ ಒಂದು ಗುಣ ಯಾವುದು, ಒಂದು ಸೂಕ್ಷ್ಮವಾಗಿ ಜಗತ್ತನ್ನು ಪರಿಭಾವಿಸುವ, ಗಮನಿಸುವ, ಶೋಧಿಸುವಂಥ ಮನಸ್ಸಿನ ಜೊತೆಗೆ ಆ ಬದುಕನ್ನು ಅಷ್ಟೇ ಅಲ್ಲಾದಕಾರಿಯಾಗಿ ಅನುಭವಿಸುವಂಥ ಒಂದು ಚೇತೋಹಾರಿಯಾದಂಥ ಮನಸ್ಸಿದ್ದಾಗ ಮಾತ್ರ ಸೃಜನಶೀಲ ಬರವಣಿಗೆನೂ ಸಾಧ್ಯ. ಆ ಸೃಜನಶೀಲ ಬರವಣಿಗೆನ ದಾಟಿ ಮತ್ತೆ ಸಂಶೋಧನೆಯಲ್ಲಿ ತೊಡಗಿಕೊಳ್ಳಿಕ್ಕೂ ಕೂಡ ಅವರಿಗೆ ಸಾಧ್ಯ ಆಯಿತು.
1: ಇದುವರೆಗಿನ ಕನ್ನಡ ಪ್ರಸಾರದಲ್ಲಿ ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜಿನ ವಿಶ್ರಾಂತ ಪ್ರಾಧ್ಯಾಪಕಿಯಾದ ರೇಖಾ ಬನ್ನಾಡಿ ಇವರ ಮಾತುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ ಎಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚ್ಯ ಶಿಮಾಪುರಿಯಂತ ವಿಸ್ತಾರಲ್ಯಾನ್ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ್
3: ತಾಳು

0: तळूमळू कार्यक्रमाक परत एक पावटी स्वागत. लॉरेन्स प्रवीण लोबो आमचे संगत हजर आसा. म्युच्युअल फंडा विशीं जायती माहिती ताणें दिल्ली आसा. आतां म्हाका अनेक सवाल आसले तुजे लागीं सारचे जाल्यार FDRD म्हणटा आमी विशेषत हांव आतां म्हाका एक पयशे आयले आतां खंयचे म्हणजे एक पॉलिसी मॅच्युअर जावन आतां ते पयशे हांवें एका कशें इनवेस्ट करूं म्हणटना FD दवरल्यार बेटर गी या FD म्हणटना नॅशनलायज बँक आसतात या प्रायवेट आमी म्हणटात सोसायटीज पर आसतात तांचे विशीं काल सांगता या म्युच्युअल फंड्सां एक उलो येवन आसा म्हणजे हॅलो नमस्कार ओके उलो काडसलो ओके
1: पळय रोशन आतां तुवें म्हणलें FD आतां तुजे अमाउंट आसात FD दवरचे FD बेटर गी ऑर म्युच्युअल फंड बेटर गी म्हणून चिंतन तुका आतां अमाउंट तुका एका वर्सांनी गरज आसात एका वर्सांनी गरज आसात दोन वर्सांनी पयशे जाय जेतून भोगता ते जाल्यार तुवें FD दवरयेत FD दवरयेत बट चिंतन तुजे कडेन पयशे तुका 5 वर्सां नाका ओके तुवें तुला काल चिंती तुवें दुसरे ऑल्टरनेटीव ऑप्शन चिंतीचे FD बदलाक आतां कित्याक हांव FD बरें कित्याक FDन घाल नजो म्हळ्यार FD तुका इन्फ्लेशन बीट करिना चिंता रोशन आज तूं बँकांत FD दवरूंक येताय तुका आज बँक असो म्हणटा 6.5% इंट्रेस्ट मेळटा हांवें आय एम टॉकिंग अबाउट नॅशनलायज्ड बँक नॉट सोसायटी नॅशनलायज्ड बँक तो तुका 6.5% इंट्रेस्ट दिता तुजे 100 रुपीज तूं आज FD दवरताय 100 वील बिकम 106.50 रुपीज
0: इन वन इयर
1: आतां आमचें इन्फ्लेशन म्हणून आसा इन्फ्लेशन कितलें आमचें गोवर्मेंटान सांगचें 6% गी 7% गी बट तुवें ओवरऑल इन्फ्लेशन पळयल्यार हांवें ऑर्डर सांगले प्रमाणे मेडिकल इन्फ्लेशन एज्युकेशन इन्फ्लेशन पुरो कन्सिडर केल्यार वीच इज मोर दॅन 12% तशें म्हणटना आज तुका 100 रुपया खर्च आसा जाल्यार तुका सेम लायफ स्टायलाक मुखल्या वर्सा तुका 112 रुपीज तुका जाय पडटा म्हळ्यार तुजें इन्फ्लेशन हांवें धरलें 12% तूं आज बँकान FD दवरताय 100 आसले 107 रुपीज तुका जाता
0: मेळटात
1: 5 रुपीज तुका लॉस कित्याक म्हळ्यार तुजे इन्फ्लेशन इज मोर दॅन युअर अर्निंग तशें म्हणटना फ्युचरान तुजें कॅपिटल उणें जाता FD दवरून हांव जियेता म्हळ्यार देखून तुजे तुवें दुसरें खंयचें इन्फ्लेशन बीट जाता तें तुवें इनवेस्टमेंट पळोवन तुवें चूज करीचे आतां म्युच्युअल फंड वील हेल्प यू टू बीट द इन्फ्लेशन कित्याक म्हळ्यार आतां म्युच्युअल फंडाचे तुवें 10 इयर्स 5 इयर्स 15 इयर्स परफॉर्मन्स पळयल्यार सडावत पुरो फंड्स तुका अरावंड 12-15% रिटर्न्स तुका दिला कितें कशें दिलां आतां हांवें म्हणलें वी आर इनवेस्टींग इन समवन्स बिजनेस आतां कंपनी इज कॉल्ड रिलायन्स इन्फोसीस विप्रो त्यो उपरो कंपनी तुका फ्युचरांत ग्रो जायजस आतां एक सवाल तुका विचारता आतां इंडियांत 140 crores पॉप्युलेशन आसा एवरेज एज ऑफ द पॉप्युलेशन कितलें कोत्त आसा तुका इंडियांत एवरेज 29 इयर्स दॅट इज द बिग्गेस्ट एडवांटेज फॉर इंडियन इकॉनॉमी कितली एज म्हणलें हांवें 29 म्हणटना 29 वर्सां आज काम करता मुखल्या 20 वर्सां म्हणून तो काम करता मुखल्या 30 वर्सां म्हणून तो काम करता म्हळ्यार मुखल्या 30 वर्सांक आमच्या इंडियाची इकॉनॉमी आनीकय मस्त डॅव्हलप जाता पण हे कसे म्हळ्यार आज हांवें लहानशे एक्झाम्पल दिता आज आमचे मँगलोर अशें आसा मुखल्या 5 वर्सांनी मुखल्या 10 वर्सांनी डेफिनेटली इल्ले म्हणजे चेंजीस जायचेस आतां एक कंपनी बिजनेस करून आसात त्यो कंपनी मुखल्या 5 वर्सांनी 10 वर्सांनी ग्रो जायचेस बट वी कॅनॉट एक्सपेक्ट इन 6 मंथ्स ऑर 1 इयर ऑर समटायम इन 2 इयर्स देखून तुका म्युच्युअल फंड्स इक्विटी फंडात इन्वेस्टमेंट करता जाल्यार 1 इयराक 2 इयराक तुका रिटर्न्स मेळटा म्हणून सांगूंक जायना तूं इक्विटी फंडात इन्वेस्टमेंट करता जाल्यार एक 5 वर्सांक 7 वर्सांक 10 वर्सांक तूं नाका जाल्यार तुका दीस इज वन ऑफ द बेस्ट इन्वेस्टमेंट आनी इन्वेस्टमेंट करच्या पयलें तूं प्लॅन कर आतां तुज्या भुरग्यांच्या एज्युकेशनाक कित्याक म्हळ्यार एज्युकेशन सांगलें एज्युकेशन इन्फ्लेशन इज अगेन मोर दॅन 15-20%
0: एक कॉल येवन आसा फुडें हॅलो नमस्कार हॅलो नमस्ते ओके सर हेळि ಹೇಳಿ ಸರ್ ಹೇಳಿ ಪ್ರಶ್ನೆ ಕೇಳಿ ಸರ್
2: ಮಂಗಳೂರಿಂದ ಮಾತಾಡ್ತಿದ್ದೇನೆ ಸರ್ ಸರ್ ತುಂಬಾ ಥ್ಯಾಂಕ್ಸ್ ತುಂಬಾ ನೀವು ಮಾರ್ಗದರ್ಶನ ಕೊಟ್ಟಿದ್ರಿ ಲಾಸ್ಟ್ ಟೈಮ್ ಮೈಕಲ್ ಲೀಸೋಸ್ ಅವರು ತುಂಬಾ ಮಾರ್ಗದರ್ಶನ ಕೊಟ್ಟಿದ್ರು ಒಂದು ಹೆಲ್ತ್ ಬಗ್ಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದು ಪ್ರಶ್ನೆ ಇದೆ ಸರ್
0: ಹೇಳಿ ಸರ್
2: ಅದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಮ್ಗೆ ಆಯುರ್ವೇದಿಕ್ ಕೂಡ ಇನ್ಕ್ಲೂಡೆಡ್ ಆಗಿರುವ ಹೆಲ್ತ್ ಇನ್ಶೂರೆನ್ಸ್ ಯಾವ್ದಾದ್ರು ಉಂಟಾ ಅಂತ ಒಂದು ಎರಡನೇದು ಅದರಲ್ಲಿ ಈಗ ನಮ್ಮ ಮಠಗಳಲ್ಲಿ ಎಲ್ಲ ಸೇವೆ ಮಾಡುವವರಿಗೆ ಗ್ರೂಪ್ ಇನ್ಶೂರೆನ್ಸ್ ಅವರ ಪರವಾಗಿ ಮಾಡ್ಲಿಕ್ಕೆ ಆಗ್ತದ ಅವರಿಗೆ ಒಂದು ಗ್ರೂಪ್ ಅಲ್ಲಿ ಒಂದು 10-15 ಜನ ಇದ್ರೆ ಅದು ಸಾಧ್ಯ ಉಂಟು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಮತ್ತೆ ಇನ್ನೊಂದೇನಂದ್ರೆ ಈಗ ನಮ್ಮ ಗಾಡ್ ಬ್ರದರ್ಸ್ USA ಅಲ್ಲೆಲ್ಲ ಟೆಕ್ಸಸ್ ಅಲ್ಲೆಲ್ಲ
0: ಓಕೆ ಐ ರಿಸ್ಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ತಾನೇ ಮಸ್ತೇಕ್ ವಿಶೇಷ ಸವಾಲೇ ಸರ್ಲೆ
1: ಫಸ್ಟ್ ತಾನೇ ಈ ಸಾರ್ಲೆ ವಿಷಯ ಹೆಲ್ತ್ ಇನ್ಶೂರೆನ್ಸ್ ತಾನೇ ಈ ಸಾರ್ಲೆ ಆಯುರ್ವೇದಿಕ್ ಆತ ಪೂರ ಕಂಪನಿ ಅಂತ ಆಯುರ್ವೇದಿಕ್ ಕವರ್ ಜಾಯ್ನ ಬಟ್ ತೊಡೆಯ ಪಾಲಿಸಿ ಅಸಾತ್ ಆಯುರ್ವೇದಿಕ್ ಮೆಡಿಸಿನ್ ಕವರ್ ಜಾಂಚು ತೋ ತಾನೆ ತ್ಯಾ ಪರ್ಟಿಕ್ಯುಲರ್ ಕಂಚ ಕಂಪನಿ ಅಂತ ಆಯುರ್ವೇದಿಕ್ ಪಾಲಿಸಿ ಕವರ್ ಜಾಂಚು ಏನ್ ತಾನೆ ಕಾಣಗೆಜ ಪಟ್ಟ
0: ಓಕೆ ತಾಚಿ ಮಾಹಿತಿ ಕಾಣಗೆ ತಾನೆ ಆಪ್ಟ್ ಕರಿ
1: ತಾನೆ ತಾನೆ ತಂದು ಪಾಲಿಸಿ ಕಾಣಗೆಜ ಪಟ್ಟ
0: ಓಕೆ
1: ತಾನೆ ನೆಕ್ಸ್ಟ್ ಸವಾಲ್ ಈ ಸಾರ್ಲೆ ಕಂಚ ವಿಷಯ ಅಂತ ಆಯುರ್ವೇದಿಕ್ ಸಲ್ಲೆ ನೆಕ್ಸ್ಟ್ ಸಾರ್ ಗ್ರೂಪ್ ಇನ್ಶೂರೆನ್ಸ್
0: ಗ್ರೂಪ್ ಇನ್ಶೂರೆನ್ಸ್
1: ಓಯ್ ಕಂಡೀಸ್ ಅಂತ ತಾನೆ ಗ್ರೂಪ್ ಇನ್ಶೂರೆನ್ಸ್ ಕರಿಯತ್ ಆತ ಪೂರ ಕಂಪನಿ ಅಂತ ಗ್ರೂಪ್ ಇನ್ಶೂರೆನ್ಸ್ ಅಸ್ತ ತಾನೆ ತ್ಯಾ ಕಂಪನಿಗೆ ತಾನೆ ಕಾಂಟ್ಯಾಕ್ಟ್ ಕರ್ನ ತಿಂತ್ಯ 15 ಜನಂಗೆ 20 ಜನಂಗೆ ಗ್ರೂಪ್ ಇನ್ಶೂರೆನ್ಸ್ ತಾನೆ ಕರಿಯತ್
0: ಮತ್ತೆ ಬೆನಿಫಿಷಿಯರಿ ಆಕ್ಚುಲಿ
1: ಬೆನಿ ಸಮೋ ಜಾಯನ ಕಿ ತಮ್ಮ ಗ್ರೂಪ್ ಇನ್ಶೂರೆನ್ಸ್ ಮುಸ್ತ ಲಿಮಿಟೇಷನ್ಸ್ ಅಸ್ತ ಲಿಮಿಟೇಷನ್ಸ್ ಮುಳ್ಯಾರ ತೇ ತುಕ ಚೀಪೆಸ್ಟ್ ಪಾಲಿಸಿ ತುಕ ಪರ್ ಡೇ ರೂಮ್ ರೆಂಟ್ ಶುಡ್ ನಾಟ್ ಎಕ್ಸೀಡ್ 2000 ತಶೆ ಪರ ಅಸ್ತ ಕಂಡೀಷನ್ಸ್ ಮುಸ್ತ ಅಸ್ತ ಬಟ್ ಕರ್ಸಲ ಕಂಡೀಷನ್ ಚಿಪ್ಪಳಿಜೆ ಪಟ್ಟ ಅತ ಗ್ರೂಪ್ ಗ್ರೂಪ್ ಇನ್ಶೂರೆನ್ಸ್ ಪ್ರೀಮಿಯಂ ತುಕ ಲೋ ಕರೆಕ್ಟ್ ಬಟ್ ತುಕ ಬೆನಿಫಿಟ್ಸ್ ತುಕ ಮುಸ್ತುವನೆ ಅಸ್ತ ತುಕ ಐಸಿಯು ಚಾರ್ಜಸ್ ಜಾಂಗ್ ಪುರ ಆರ್ ತುಜ ರೂಮ್ ರೆಂಟ್ ಜಾಂಗ್ ಪುರ ತೇ ಪೂರ ಮಿ ಫಸ್ಟ್ ಪೈಲೆಂತ ಮಿ ಕರ್ಮಟಾತ್ ಕಿತ್ಲೆ ಅಮ್ಕ ಚಾರ್ಜಸ್ ಅಸಾತ್ ಕಿತ್ಲೆ ಬೆನಿಫಿಟ್ ಮೇಳ್ಟಾ ತೇ ಪೊಳೋ ನಮಿ ಇನ್ವೆಸ್ಟ್ಮೆಂಟ್ ಕರಿಜೆ ಪಟ್ಟ
0: ಓಕೆ
1: ತಾನೆ ಥರ್ಡ್ ಇಸಾರ್ಲೆ ರಿಯಲ್ ಆಚಾ ಕಿಂಚಂತ ಮ್ಯೂಚುವಲ್ ಫಂಡ್ಸ್ ಅಂತ ಆತ ಗಿಫ್ಟ್ ಸಿಟಿ ಫಂಡ್ಸ್
0: ಆತ
1: ಗ್ಲೋಬಲ್ ಕಂಪನೀಸ್ ಇನ್ವೆಸ್ಟ್ಮೆಂಟ್ ಕೊರಂಗ್ ಜಾಯ್ ತುಜೆ ಡಾಲರ್ಸ್ ಅಸಾತ್
0: ತುವೆನ್
1: ಡಾಲರ್ಸ್ ಅಂತ ಇನ್ವೆಸ್ಟ್ಮೆಂಟ್ ಕರಿಯತ್ ತ್ರೂ ಗಿಫ್ಟ್ ಸಿಟಿ ಪ್ರಾಡಕ್ಟ್
0: ತುವೆನ್
1: ತಸ್ಸೆಲ್ಲ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಕರಿಯತ್ ಅಂಡ್ ಥರ್ಡ್ ಸಲ ಅಂದ್ರೆ ಐ ರಿಸ್ಕ್ ಫಂಡ್ ಐ ರಿಸ್ಕ್ ಫಂಡ್ ಮೇಲೆ ಕಂಡೀಸ್ ಆರ್ ಹೈ ರಿಟರ್ನ್ಸ್ ಈ ಕ್ಯಾನ್ ಎಕ್ಸ್ಪೆಕ್ಟ್ ಐ ರಿಟರ್ನ್ಸ್ ಡೆಫಿನೆಟ್ಲಿ ಅಸ ಇಫ್ ಈಸ್ ಟೇಕಿಂಗ್ ಐ ರಿಸ್ಕ್ ಬಟ್ ಇಫ್ ಈಸ್ ಇನ್ವೆಸ್ಟಿಂಗ್ ಇನ್ ಮ್ಯೂಚುವಲ್ ಫಂಡ್ ಅತ ಐ ರಿಸ್ಕ್ ಸೌಂಡ್ಸ್ ಆಯ್ನ ಡೆಫಿನೆಟ್ಲಿ ದೇರ್ ಈಸ್ ರಿಸ್ಕ್
0: ಓಕೆ
1: ಬಟ್ ಅದ ಚಿಂತೆ ಸ್ಮಾಲ್ ಕ್ಯಾಪ್ ಕಂಪನೀಸ್ ಮಿಡ್ ಕ್ಯಾಪ್ ಕಂಪನೀಸ್ ತಂತು ಕಾಣ್ದತ್ತ ತಂತು ಇನ್ವೆಸ್ಟ್ಮೆಂಟ್ ಕೇಳ್ಯಾರ ಡೆಫಿನೆಟ್ಲಿ ಈ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ರಿಟರ್ನ್ ಬಟ್ ಈ ಶುಡ್ ಹ್ಯಾವ್ ಲಾಂಗ್ ಟರ್ಮ್ ಗೋಲ್
0: ಓಕೆ
1: ಲಾಂಗ್ ಟರ್ಮ್ ಗೋಲ್
0: ಓಕೆ ತರಂಗ ಸರ್ ಟ್ಯಾಕ್ಸ್ ವಿಷನ್ ಮಕ್ಕಳಿಗೆ ಸಂಗೀಜೆ ಪಟ್ಟ ಇಂಪಾರ್ಟೆಂಟ್
1: ಏ ಬರ ಸವಾಲ್ ರೋಷನ್ ವಿಸಾರ್ಲೈನ್ ಟ್ಯಾಕ್ಸ್ ವಿಷನ್ ಆತ ಸಡಾವತ್ ಲೋಕ್ ಇನ್ವೆಸ್ಟ್ಮೆಂಟ್ ಕರ್ತಾ ಬಟ್ ದೇ ಡಜನ್ ನೋ ಅಬೌಟ್ ದಿ ಟ್ಯಾಕ್ಸೇಷನ್
0: ಓಕೆ
1: ಹೌ ಮ್ಯೂಚುವಲ್ ಫಂಡ್ ವಿಲ್ ವರ್ಕ್ ಆರ್ ಶೇರ್ಸ್ ಆತಂತು ಆರ್ ಬ್ಯಾಂಕ್ ಆತ ಚಿಂತೆ ಫಸ್ಟ್ ಐ ವಿಲ್ ಸ್ಪೀಕ್ ಅಬೌಟ್ ದ ಎಫ್ ಡಿ ತು ಆ ಬ್ಯಾಂಕ್ ಅಂತ ಎಫ್ ಡಿ ದೊರ್ತೈ ತುಕ ಸಿಕ್ಸ್ ಅಂಡ್ ಹಾಫ್ ಪರ್ಸೆಂಟ್ ಇಂಟ್ರೆಸ್ಟ್ ಮೇಲ್ಟಾ ತುಜ ಇನ್ಕಮ್ ಬಿಲೋ ಟ್ಯಾಕ್ಸ್ ಸ್ಲ್ಯಾಬ್ ಆಸ್ತಾ ತುಕ ಕಾಯ್ ಟ್ಯಾಕ್ಸ್ ನಾ ತಿಂತೆ ತುಜ ಟ್ಯಾಕ್ಸ್ ಸ್ಲ್ಯಾಬ್ 20% ಅಸ ತುಕೆ ತುಜೆ ಇಂಟ್ರೆಸ್ಟ್ 6.5% ತುಕ ಮೇಲ್ಟಾ ಬಟ್ ಯು ಹ್ಯಾವ್ ಟು ಪೇ 20% ಟ್ಯಾಕ್ಸ್ ಆನ್ ಇಂಟ್ರೆಸ್ಟ್
0: ಓಕೆ
1: 6.5% ಅವ ಇರ್ತವೆ 20% ಟ್ಯಾಕ್ಸ್ ಬರೀಜೆ ತುಜೆ ಟ್ಯಾಕ್ಸ್ ಸ್ಲ್ಯಾಬ್ 30% ಮುಂಚಿಂತ್ಯ ತು ಯು ಹ್ಯಾವ್ ಟು ಪೇ 30% ಟ್ಯಾಕ್ಸ್ ಮುಂದೆ ತುಕ 6.5% ಇಂಟ್ರೆಸ್ಟ್ ಮೇಳ್ಯಾರಿ ಪೋಸ್ಟ್ ಟ್ಯಾಕ್ಸ್ ಯು ಆರ್ ಅರ್ನಿಂಗ್ ಲೆಸ್ ದೆನ್ 5%
0: ಓಕೆ
1: ಸಪೋಸ್ ಇಫ್ ಯು ಆರ್ ಕಮಿಂಗ್ ಅಂಡರ್ 30% ಟ್ಯಾಕ್ಸ್ ಲ್ಯಾಬ್ ಆತ ಮ್ಯೂಚುವಲ್ ಫಂಡ್ ಅಂತ ಇನ್ವೆಸ್ಟ್ಮೆಂಟ್ ಕರ್ತಾ ಇದ್ದಾರೆ ಯಾರು
0: ಈ ಕಾಲ್ ಇತ್ತಾ ಹಲೋ ನಮಸ್ಕಾರ ಹಲೋ
3: ಹಲೋ
0: ನಮಸ್ಕಾರ ಓಕೆ ತುಮಚೆ ನಾವು ಸಾಂಗಾ ನಾವು ಸಾಂಗಾ ಮೇಡಮ್ ತುಮಚೆ ನಾವು ಕಾಲೆ ಓಕೆ ಜೂಲಿಯಟ್ ಥ್ಯಾಂಕ್ ಯು ಥ್ಯಾಂಕ್ ಯು
1: ಆ ಪ್ರೆಸೆಂಟ್ ಕಂಡೀಷನ್ ಆಗ ಮ್ಯೂಚುವಲ್ ಫಂಡ್ ಬರಂಗಿ ಎಫ್ ಡಿ ಬರಂಗಿ ಮುಂಚೆ ಪೈಲ ಕಂಡೀಸ್ ಆನ್ ಎಫ್ ಡಿ ತುಕ ಬರೇ ತುಜ ಶಾರ್ಟ್ ಟರ್ಮ್
0: ಓಕೆ
1: ತುಕ ಆತ ಚಿಂತೆ ತುಕ ಆತ ಪೈಸೆ ಏಕ ವರ್ಷ ಜೈಜೆತ್ ಸಲ್ಯಾರ ಕಮಿಟ್ಮೆಂಟ್ ಸಲ್ಯಾರ ಡೆಫಿನೆಟ್ಲಿ ತುಕ ಮ್ಯೂಚುವಲ್ ಫಂಡ್ ಇಸ್ ನಾಟ್ ಅಡ್ವೈಸಬಲ್ ಇಫ್ ಯು ಆರ್ ಲುಕಿಂಗ್ ಫಾರ್ ಶಾರ್ಟ್ ಟರ್ಮ್
0: ಓಕೆ
1: ಬಟ್ ತುಕ ತುಕ ಏಕ ಲಾಂಗ್ ಟರ್ಮ್ ದೊರಿಯತ್ ಮನ್ ಬೋಕ್ತಾ 3 years ದೊರಿಯತ್ 5 years ದೊರಿಯತ್ ಬೋಕ್ತದಲ್ಯಾರ ಯು ಕ್ಯಾನ್ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ ಕಿ ಆತ ಮ್ಯೂಚುವಲ್ ಫಂಡ್ ಅಂತ ಲೋ ರಿಸ್ಕ್ ಪ್ರಾಡಕ್ಟ್ ಅಸಾತ್ ದಟ್ ಇಸ್ ಕಾಲ್ಡ್ ಹೈಬ್ರಿಡ್ ಫಂಡ್ಸ್ ಹೈಬ್ರಿಡ್ ಫಂಡ್ಸ್ ತೈ ಆಮ್ ಇನ್ವೆಸ್ಟ್ಮೆಂಟ್ ಖರ್ಚ ಈಕ್ವಿಟಿ ಅಂತ 40% 50% ಮಾತ್ರ ತಸಲ ಫಂಡ್ ಇನ್ವೆಸ್ಟ್ಮೆಂಟ್ ಕರಿಯತ್ ಆತ ಲಾಂಗ್ ಟರ್ಮ್ ಈಕ್ವಿಟಿ ಫಂಡ್ಸ್ ಮೇಲೆ ಆರ್ಬಿಆರ್ ಇನ್ವೆಸ್ಟಿಂಗ್ 80% ಈಕ್ವಿಟಿ ದೋಸ್ ಫಂಡ್ಸ್ ಆರ್ ಕಾಲ್ಡ್ ಈಕ್ವಿಟಿ ಫಂಡ್ಸ್ ಹೈಬ್ರಿಡ್ ಮೇಲೆ ಮಿಕ್ಸ್ಚರ್ ಆಫ್ ಈಕ್ವಿಟಿ ಅಂಡ್ ಡೆಟ್ ತಸಲ ಫಂಡ್ ಇನ್ವೆಸ್ಟ್ಮೆಂಟ್ ಕರಿಯತ್ ಆತ ಎಫ್ ಡಿ ಕರ್ತದಲ್ಲ ಶಾರ್ಟ್ ಟರ್ಮ್ ಆಗದಲ್ಲ ಎಫ್ ಡಿ ಖರ್ಚು ಬೆಟರ್ ತುಕ ಯಾಕ 3 years 5 years ದೊರೆಯತ್ ಬೋಕ್ತಾ ಬೆಟರ್ ಟು ಗೋ ಫಾರ್ ಸಮ್ ಅದರ್ ಸ್ಕೀಮ್ಸ್
0: ಓಕೆ ಸೊ ನಿಮಾಣಿ ಸವಾಲ್ ಅಂತ ಟ್ಯಾಕ್ಸೇಷನ್ ವಿಷಯ ಸ್ಥೂಲಂಗ್ ಅಸ ಪುನಃ ಚುಷನ್ ತಾಮ್ ಕಾಲ
1: ಟ್ಯಾಕ್ಸೇಷನ್ ವಿಷಯ ನಾವು ವಿದಿನ್ 2 minutes ಐ ವಿಲ್ ಟ್ರೈ ಟು ಕವರ್ ಆತ ಮ್ಯೂಚುವಲ್ ಫಂಡ್ ಟ್ಯಾಕ್ಸ್ ಕಚ್ಚ ಮಾಡ್ರ ಆತ ಲಿಕ್ವಿಡ್ ಫಂಡ್ ಮುನಸ ಈಕ್ವಿಟಿ ಫಂಡ್ ಮುನಸ ಲಿಕ್ವಿಡ್ ಫಂಡ್ ಅಚ್ಚ ಗೇನ್ ತುಜ ಇನ್ಕಮ್ ಆಗ ಆಡ್ಸ್ ಅತ್ತ
0: ಓಕೆ
1: ಯು ಹ್ಯಾವ್ ಟು ಪೇ ಟ್ಯಾಕ್ಸ್ ಆಸ್ ಪರ್ ಯುವರ್ ಸ್ಲ್ಯಾಬ್ ಈಕ್ವಿಟಿ ಕಷೆ ಮಳ್ಯಾರ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಕರ್ತಾ ಈಕ್ವಿಟಿ ಫಂಡ್ ಅಂತ ಆಫ್ಟರ್ ಒನ್ ಇಯರ್ ವಿತ್ಡ್ರಾ ಕರ್ತಾ ದಟ್ ಈಸ್ ಕಾಲ್ಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ತುಕ 12.5% ಇರೆಸ್ಪೆಕ್ಟಿವ್ ಆಫ್ ಎನಿ ಟ್ಯಾಕ್ಸ್ ಲ್ಯಾಬ್. ತುಜೆ ಟ್ಯಾಕ್ಸ್ ಲ್ಯಾಬ್ 30% ಅಸ್ಲ್ಯಾರಿ ತುವೆನ್ ಟ್ಯಾಕ್ಸ್ ಪೇ ಕುರುಂಗ್ ಆನ್ ದ ಗೇನ್ 12.5% ಮಾತ್ರ ಇಫ್ ಯು ಆರ್ ರಿಡೀಮಿಂಗ್ ಆಫ್ಟರ್ 1 year.
0: Okay.
1: If you are redeeming before 1 year, that is called short-term capital gain. Short-term capital gain, 20% asa. Tujhen tax lab 10% zalari, tujhen 20% tax burijas.
0: Okay.
1: Tujhen tax lab 30% zalari, tujhen 20% burijas.
0: Burijas.
1: 20%. Okay. After 1 year, 12.5%.
0: Okay.
1: That is called long-term capital gain.
0: Okay.
1: That is the advantage of investing in mutual fund.
0: Okay.
1: Atha chintyan tujhen tax lab 30% asa, tu bank an FD dorthai, tuka 6.5% or 7% mellari, post-tax we are earning below 5%.
0: Okay.
1: Anga tuka 12.5% matri, even though ತುಜೆ ಟ್ಯಾಕ್ಸ್ ಲ್ಯಾಬ್ 30% ಜಲ್ಯಾರ್.
0: ಓಕೆ ಓಕೆ ಓಕೆ. ಸೊ ನಿಮಾನ್ ಇದೊಂದು ಸವಾಲ ಮುಸ್ತ ಸವಲು ಅಂಕು ಪೂರ್ಣ ವೇಳ ಚಬವ ಸ ನಾನು ಇದೊಂದು ಮಿಂಟ ಸೇಳ ಮಾತ್ರ ಸ ಈಗ ಎಮ್ ಸೀಸ್ ಅವನು ಅಥವಾ ಎನ್ಸೈತಿ ಸೇವಾದ ಇಲ್ಲ ತೊಡೆ ಸಂಗ್ವೇದ ಗಿಮ್ಮಕ ಕೈ ಖುಷಿ ಅಂತ ಜೊತೆ ಆ ಬಿರೋಸ ಇಲ್ಲ ಈಗ ಬಾಳ್ಪಣ ತವನ ಇಲ್ಲ ನನಗೆ ಐಸ್ವೇ ಮತ ಅವನು
1: ಖಂಡಿತ ನ್ಯಾಯ ಇಲ್ಲ ಮಕ್ಕ ಐಸ್ವೇ ಮತ
0: ಕೇಳ್ಪಣ
1: ಐಸ್ವೇ ಮತ ಬಿಡು ಸಂಗಲೆ ಪರ್ಮಾಣೆ ಮಕ್ಕ ವೇದಿ ಮೆಳ್ಳಿ ಉಲೋಂಕ್ ಉಲೋಂಕ್ ವೇದಿ ಮೆಳ್ಳಿ ತಶನ್ ತಶನ್ ಜತಾನ ಅವೆ ತೈಸರ್ ಲಲ್ಲಾನ್ ಕಾರಿ
0: ಸಂಬಳ
1: ಸಾಕು ಸಂಬಳಂಕು ಅವೆ ಸುರು ಕೆಲ ಮಗಿಯರ್ ಮಕ ಚಿಂತ ಕ್ರೆಡ್ಲಿಂಗಿ ಕಮ್ಯುನಿಯನ್ಗೆ ತೈಂತ ಲಲ್ಲಾನ್ ಫಂಕ್ಷನ್ ಅವೆ ಓಸ್ಟ್ ಕುರು ಸ್ಟಾರ್ಟ್ ಕೇಳಿ ಮಗಿಯರ್ ದೇವಾಚಿ ದೈನಂತ ಸಂಗೀತ ಅಣ್ಣ ಖಂಡಿತ ತಶ ತದೆ ಉಪ್ರ ಅಂತ ಅವೆ ಆಸ್ ಅ ಕಲಮ್ ಪಾರ್ಟ್ ಟೈಮ್
0: ನಿಮಾನೆ ಸವಾಲ್ ಆಸ್ ಪ್ರವೀಣ್ ಹಂಗಸರ ಇಲ್ಲ ರೇಡಿಯೋ ಸಾರಂಗನ್ ಏನ್ ಕೊಲ ಹೆಂಗೆ ಕೇಳಿ ತುಕ ತೊಡೆಯಂಚೆ ಕೊಲ ಕಡುಂಗ್ ಸಾವ್ನ ಅಂತ ರೇಡಿಯೋ ಸಾರಂಗರ ಏನು ಕಷ್ಟ ಹೋಗ್ಲಿ ಅಂತ ಮ್ಯೂಚುವಲ್ ಫಂಡ್
1: ಖಂಡಿತ ನನಗೆ ಬರೋ ಅವಕಾಶ ರೋಷನ್ ತುವೆ ಮಕ್ಕ ಹಂಗಸ ಕಂದಿಲ್ಲ ಕಿತ ಮಳಾರ ಅಂತೂ ಏ ಕಮ್ಕ ತೃಪ್ತಿ ಅಸ ಆಸ್ ಅ ಅಡ್ವೈಸರ್ ಅವ್ನ ತೃಪ್ತಿ ಅಸ ಕಿತ ಮಳಾರ ವಿ ಆರ್ ಹೆಲ್ಪಿಂಗ್ ಸಮ್ ಒನ್ ಅದಕ್ಕೆ ಮೇಲೆ ಯಾವ ವಿಷಯ ಅಂತ ಮುಸ್ತು ಲಾಕಣಿ ಗೊಲ್ಟಾತ್ ಸಂಘನ ಸೇವ್ ಕರ್ನ ಅಂತ ತೊಡೆ ಸೇವ್ ಕರ್ನ ಅಂತ ಅಣ್ಣ ರೈಟ್ ಆಗಿ ಯಾರು ಇನ್ವೆಸ್ಟ್ಮೆಂಟ್ ಕರ್ನ ಅಂತ ತೊಡೆ ನೀ ಫ್ಲಾಟ್ ಕಣಂಗಿ ಲ್ಯಾಂಡ್ ಕಣಂಗಿ ಕೈ ತನ್ ಕಮಿಟ್ಮೆಂಟ್ ಇತ್ತಲೆ ಅಂತ ಅಸ್ತ ಬಟ್ ತೂ ಹಂಗ ಕಷ್ಟ ಮಳ್ಯಾರ ಲಾಕಾಣಿ ಗೊಳ್ಚನಿ ಚಿಂತೆ ಏಕ್ಲು ಏಕ್ಲಾ ಗೊಲ್ಟ ಏಕ್ಲು ಪೊನ್ನ ಹಜಾರ್ ಗೊಲ್ಟ ದಾ ಹಜಾರ್ ಗೊಲ್ಟ ಪೊನ್ನ ಹಜಾರ್ ಗೊಳ್ಳು ಪಂದ್ರ ಹಜಾರ್ ಉರೇತ ಯಾಕ ಏಕ್ಲಾ ಗೊಳ್ಳು ದಾ ಹಜಾರ್ ಉರೇತ ಎಂಡ್ ಆಫ್ ದ ಡೇ ಇನ್ ದ ಲಾಂಗ್ ಟರ್ಮ್ ಹಂಗ ಚಿಂತ ಸರ್ ಐಕೋಪ್ಯಾನಿ ಕರೆಕ್ಟ್ ಅವ್ನು ಸಮಜಲ್ಯಾರ ಪೈಸೆ ಉರೋನಿ ಇಸ್ ವೆರಿ ಇಂಪಾರ್ಟೆಂಟ್ ಕಿತಾ ಮಳ್ಯಾರ ತು ಆಸ್ ಉರೇತಾಯ್ ಮುಖ್ಯ 10 ವರ್ಷ 15 ವರ್ಷಾನಿ ತುಕ ತುವೇ ದುಸ್ರ ಕಂಚ ಇನ್ಕಮ್ ಆಗ ತುಂಬ ಡಿಪೆಂಡ್ ತು ಆಸ್ ಕಿತ ಕಾಮ್ ಕರ್ತಾಯ್ ಅಟ್ ಲೀಸ್ಟ್ 30% 30% ಸೇವ್ ಕೂರು ಟ್ರೈ ಕರ
0: ಅಂತ
1: 30% ಸೇವ್ ಕೆಲ ಪಾವನ್ನ ಕೈ ಇನ್ವೆಸ್ಟ್ಮೆಂಟ್ ಕರಿಜೆ ತೇ ತುಂಬ ಇಂಪಾರ್ಟೆಂಟ್ ಅನಿ ಎಕ್ಲೊ ಸಂಗ್ತಾ ಮನೋನ್ ತುಂಬ ಖರ್ಚೆ ನೈ ರೈಟ್ ಜಾಗ್ಯಾರ್ ಅನಿ ಅವಸಂಗ ಲಿಕ್ವಿಡಿಟಿ ಕೈ ತುಂಬ ಈಜಿ ಲಿಕ್ವಿಡಿಟಿ ಅಸಾ ತಸಿಲ ಜಾಗ್ಯಾರ್ ತುಂಬ ಇನ್ವೆಸ್ಟ್ಮೆಂಟ್ ಖರ್ಚೆ ಬೆಟರ್ ಅನಿ ರೋಷನ್ ತುಂಬ ಆಸ್ ಮಕ್ಕ ಹಂಗ ಸರ್ ಅವಕಾಶ ಕಂದಿಲ್ಲ ತುಕ ಮುಸ್ತ ದೇವ್ಬರ್ಗೋರು ಮುಂಟ ಈಸ ಹೌಸಲ ಅವಕಾಶ ಅಮ್ಕ ಮೆಳ್ಸು ಅಪ್ರು ಖಂಡಿತ ಅವನು ಕಿತ ಮಳ್ಯಾರ ಯಾವ ವಿಷಯ ಅಂತ ಸಡಾವು ಜನಾಂಗ ಸಮಜೋಂಗ್ ನಾಕ ಕಿತ ಮಳ್ಯಾರ ಏ ಪೈಶಾಂಚೆ ಪಲ್ಯ ಪಳ್ಯಾ ಪಲ್ಯ ಪಳ್ಯಾ ದೇಖುನ್ ತುಂಬ ಆಸ್ ಹಂಗ ಸರ್ ಅಪೇಲಾಯ್ ದೇಖುನ್ ತುಕ ಪ್ರತ್ಯೇಕ
0: ತುಕ ಸಂಪರ್ಕ ಕೈಯಿಂದ ನಿಮ್ಮೆಳ್ವೇತಿ
1: ಖಂಡಿತ ಮುಜ ಆಫೀಸ್ ಅಸ ಹಂಗ ಸರ್ ಬೆಂದೂರ್ ಅಂತ ಸೈನ್ ತೆರೆಸ ಸ್ಕೂಲ್ ಹಚ್ಚ ಬಗ್ಲೇಗ್ ಲೋಟಸ್ ಪ್ಯಾರಡೈಸ್ ಪ್ಲಾಜಾ ಮನಸ ತೈ ಸರ್ ಮುಜ ಆಫೀಸ್ ಅಸ ಫೋರ್ತ್ ಫ್ಲೋರ್ ಆರ ಮುಜೆ ಮೊಬೈಲ್ ನಂಬರ್ 9886229120 ತಶೇ ಮುಜಿ ವೆಬ್ಸೈಟ್ ಅಸ ಲಾರೆನ್ಸ್ ಲೋಬೋ .com ಮನೋನ್ ತುಮಿ ತಕ ಸಂಪರ್ಕ ಕರಿಯತ್.
0: ಓಕೆ ಸೊ ದೇವಬರಿಂಗುರು ಲಾರೆನ್ಸ್ ಹಂಗ ಸರ್ ಆಯ್ಲೋಯ್ ರೇಡಿಯೋ ಸಾರಂಗ ಜೈತಿ ಮಾಹಿತಿ ಮೇಲೆ ಆಮ್ಚ ನಿರ್ದೇಶಕಚೆ ತರ್ಫೆ ಸರ್ ಐಕೋಪ್ಯ ತರ್ಫೆ ತುಕ ದೇವಬರಿಂಗುರು ಮಂಡ
1: ದೇವಬರಿಂಗುರು ರೋಷನ್ ತಶನ್ಸ್ ಏನ್ ಕಾರ್ಯ ಐಕಲ್ಯ ಸರ್ ಐಕೋಪ್ಯಂಗ್ ಅವು ದೇವಬರಿಂಗುರು ಮಂಡ
0: ಮುಗಚ ಐಕೋಪ್ಯನು ಪುರತ್ ಮಿಳ್ತಾವ್ ಇವಂಚಾ ಸುಮಾರ ಮುಂಗಳಾರ ದೇಸ ಎಸ್ ವೇಳಾರ ಅನಿ ಆಮ್ಚೆ ಸಂಗತ ಅನೇಕ ನೋವು ಸೈರು ಹಜರ ಅಸ್ತರೋ ಐಸು ತಾಳು ಮಾಡೋಂಕಡಂಗ ಸರ್ ಸಂಪೈತ ಅನಿ ತುಮ್ ಕಸಕ್ಕಡಂಕಿ ಬೋರೆ ಮಾಕ್ತಾ ದೇವಬರಿಂಗುರು.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರು ಬೊಡಿದಿ. ಈಗ ಬಂಗಾರು ಬೊಡಿದಿ ಈ ಯಕ್ಷಗಾನದ 5ನೇ ಕಂತು.
1: ಎಟ್ಟಿ ಉಂಡ ಎಟ್ಟಿ ಉಂಡ ಎಟ್ಟಿ ಉಂಡ ನಿನ್ನ ಮುದೇಕಿ ನಿಮಗೆ ಕೊಟ್ಟು ಮಾರಾಯ ಎಟ್ಟಿ ಮಾತಾಡ್ತೀಯಾ ಅಂತ ಮುಖ ಎಟ್ಟಿ.

0: ರಂಬೆಗಳ ಕಲ್ಲು
1: ಆತು
0: ಬುರುಳು
1: ಈ ದಾಯ ಕುಟಿಯ ಮಲೆಯಲ್ಲಿ
0: ಬೇತ ನಿಗಂಟ ಈ ಯಾನ್ ಪಂಡಿಲ್ಲ ಕೇನು ಆ ಪೊಣ್ಣ ನಿಪ್ಪಿ ಅನ್ನಿಕ್ ಬದ್ಲಾಕ ಪ್ರಯತ್ನ ಬರ್ಬೇಕು ಈ ಎನ್ನೊಟ್ಟು ಏನ್ ಅಮ್ಮೇರಿ ನಡೆ ಬರೋದು ಮಾರಪ್ಪನ ಮಗಳಿ
1: ಮಾರಪ್ಪನ
0: ಮಗಳ ಗಿರಿಯಪ್ಪನ
1: ಮಗಳಿ
0: ಬಿಜೆಪಿ ಎಂದು
1: ಭಾಗವಹಿಸಿ
0: ಆಜನತ್ತು ಬೇಟೆ ಮಹಾರಾಜ ಊರ್ದ ಅರಸುಲ್ಲ ಮಗಳೇನು ಈಗ ಮತ್ತೆ ಬೆಳಗ್ಗೆ ಯಾರು ಪ್ರಯತ್ನ ಬರ್ಬೇಡ ವಹಿಕಲ್ಲ ಎನ್ನೊಟ್ಟು ಏನ್ ಅಮ್ಮ ರೀತಿ ಬಾಕಿದಾಗಲ್ಲ ಅಮ್ಮೇಲೆ ನಂಬೋದು ಎನ್ನ ಮೇಲೆ
1: ನನ್ನ ಗುರುಕುಲ ಬರ್ಬೇ ನಿಖಲ್ ಮಾತ ಹೋದ ಅಲ್ಪಕ್ಕಿದೆ ಜಪ್ಪುಲೆ ಗೊತ್ತಿದೆ ಯಾರು ಹೋದು ಪಕ್ಕ ಬರ್ಪೆ ಅಜ್ಜಿದ ಬಂದ್ಯಾವ
0: ನಿಕ್ಕು ಮದುವೆ ಆವಡ ನಿಕ್ಕ ನೀ ಗೊತ್ತೊಂದು

0: ಅವು ಅಮೃತ ಶಿಲೆ ಮಾರ.
1: ಐಕೆ ಸ್ಫಟಿಕ ಶಿಲೆ ಅಂತ ಬಂದ್ರೆ
2: ಅದಕ್ಕೆ ಶಿಲೆ.
0: ಅಯ್ಯೋ
1: ಸ್ಫಟಿಕ ಶಿಲೆ ಅಷ್ಟು ಮಾರೆ ಅಂತದೀಗ ಯಾರು ಒಂದು ಬರ್ತೀನ ಸ್ಫಟಿಕ ಶಿಲೆ
0: ಮಗ ಯಾನು
1: ಇತ್ಮಲ್ಲ ಅಂದ್ರೆ ಪೂರ ಅಮ್ಮರ್ ನಾನೇ
0: ಯಾನು ಪನ್ನ ವಾ ಬೇಲೆಲ್ಲ ಈ ಸರಿ ಮಲ್ತಿ ಜನ್ನಲ್ಲ ತೊಂದರೆ ಅಜ್ಜಿ ಈ ಒಂಜಿ ವಿಷಯ ಭಾರೀ ಎಡ್ಡೆ ಬೇಲೆ ಮಲ್ತದ ಯಾನು ಹೆಡ್ಡನ ನಾಡೊಂದು ಬಲ ಮಂಡೆ ಜನ್ನ ಬೊದುಲನ್ನ ನಾಡೊಂದು ಬಲ ಅನ್ವಂತನ ಈ ಬೊದುಲೇ ಬನ್ಪುರ ಅಂಚಿತ್ನ ಶಬ್ದ ಒಂಜಿ ಅರ್ಥ ಉಂಡು ಅಂಡ ಅಯ್ಯನೇ ಕೊಣತ್ತದ ಅರ್ಥ
1: ಓ ಏತ ಅರ್ಥ ಉಂಡು ನೀರೇ ಗೊತ್ತುಂಡ ಯಾನು ಸೀದಾ ಕುರುವೇರ್ನ ಕೇರಿ ಹೋದಾನಗ ಮಲ್ಲ ಮರತ ಕೊಡಿಟ್ಟು ಮುದೆಲ್ಲ ಕಡ್ತೊಂದಿಲ್ಲಿ
0: ಅಂದ ಮರಟ್ಟು
1: ಮರತ ಕೊಡಿಟ್ಟು ಮುದೆಲ್ಲ ಕಡ್ತೊಂದಿಲ್ಲಿ ಅಪ್ಪ ಗಂಟ ಈರ್ ಬಂದಿಲ್ಲ ಜನ ಮೇಲೆ ಏನು ಬಂದದ್ದು ನಾಡೊಂದು ವೈದ್ಯ
0: ಸರಿ ನನ್ನ ಯಾನ್ ತಗೊಂಡ್ಬೆ ಯಾವ ನಿನ್ನೆ ಪುರ ಬಿಚ್ಚಾದ್ರೆ ವಿಶ್ರಾಂತಿ ನಿನ್ನ ಮದಿಮೆ ಮಲ್ಪೆ ಅಂದ್ರೆ ಇದೇ ಮುಟ್ಟ
1: ಆಯೇ
0: ನನ್ನ ನಿಕ್ಕ ಮದಿಮೆ ಅಲ್ಪನ ಯಾನ್
2: ಬರೀ
0: ಹುಷಾರಲ್ಲೇ
2: ಹುಷಾರು ಅಜ್ಜಿ ಬಂತಾರೆ ಹುಷಾರು ಇತ್ತಿನ ಈ ಸರ್ತಿಲ ಬದುಕೆಲ್ಲ ಬಾಲಿ ಬಂಗ ಒಂದು ಮಗ ಅಲ್ಲಿ
0: ಅಂದ್ರೆ ನಿನ್ನ ಅಜ್ಜಿ ಬಂತು
2: ನಿನ್ನ ಅಜ್ಜಿ ಬುಕ್ಕ ಬಾಕಿದಾಗ ನಿನ್ನ ಅಜ್ಜಿ ಎನ್ನ ಇಲ್ಲ ದಯ ಮಾಡ್ಕೊಂಡು ಬೇದಂಬಾತೊಂದು
0: ಈ ದಾಣೆ ಬರ್ತಂದ ದಾನೆ
2: ಮದಿಮೆ
0: ಮದಿಮೆ ತುಯಾನ ಇಂದು ಪೂರ ನಮ್ಮನೆ ಅಯ್ಯೋ ದೇವರೇ ಎನ್ನೊಂಜ ಅವಸ್ಥೆನೆ ಮಾರೆ ಯಾನು ಮಂತ್ರಿ ನಿನ್ನ ಕಾರ್ದವ್ಲ ಇದೆ ನೂರೊಂದು ವೈನ ಅವ್ಲ ಅಲ್ಪ ನೂರೊಂದು ಯಾನು ಒಲ್ಲ ಕಣಾಟದ ನಾನು ನಿಕ್ಕು
2: ಯಾನು ಮದಿಮೆದಲ್ಪ.

0: ni tem que acalde de iradiar quanto o cudre de taco taco taco taco de enjoy
1: ah já no cudre de bastão
0: ah
1: anda
0: que o cudre de banana que ele cai tarde tu naga
1: e pata não lhe tende
0: não tu pode que a de cai calma tá na de que de enche mulpa mata tá na de que chandia de calde enche jatir na tarde que vou de ni
1: oh oh oh oh enche enche enche
0: enche ele ele tu tu pode que a de enche mata chandi chandia de calde jatir na mande que vou de ni
1: oh deus ಯಾನು ಗೌಡರ್ನ ಇಲ್ಲಡೆ ಬಂದಾಗ ಏರೋ ಎಂಕ ಪನ್ನೀರು ತಲ್ತೇರಿ ಇಂದ ಲೆಕ್ಕ ವಾಡ್ನಿ ಮಾ ಅವು ಪನ್ನೀರತ್ತ
0: ಪನ್ನೀರತ್ತಿ
1: ಬಗ
0: ಅವು ಎನ್ನ ಮೈ ನೀರಿ
1: ಎನ್ ಎನ್ನಿನ ಗಣಿ ಕೊಂಚ ನಮೂನ ಕೊಂಚ
0: ನೈತ ನೀರು ನೈತ ನೀರು
1: ನೈತ ನೀರು
0: ಯಾನ ಎಲ್ಲ ಪಾತ್ರೆ ನಿಂತ ಅಪಗ ಅಲ್ಪ ಮಾತ ಬಂದಿರ ಮಂತ್ರಿ ಮಲ್ಲ ಕುದುಕೆ ಪಾತ್ರೆ ಪಾತ್ರೆ
1: ಹೌದಾನೆ ಪಿಲಿಕ್ಕಲ ಕುದುಕಾಗ್ಲ ಆತ ವ್ಯತ್ಯಾಸ
0: ಉಂಟೆ ಒಂದು ಕುದುಕೆ ಪಿಲಿಕ್ ಕಂದಾನೆ ಆಯ್ನ ಕತೆ ಗೊತ್ತಿಲ್ಲ
1: ಎಂಚಮ್ಮ
0: ಹೊಲ ಒಂದು ಕಾದದ ಒಂದು ಜವಾನ್ ಪಿಲಿತ್ತನಿಗೆ ಅಕ್ಕಿಲ ತಿಕ್ಕಿದ್ದೀರಿಗೆ ಕಂದನೆ ಪಿಲಿಕ್ ಅಜ್ಜಿ ಬನ್ನೆ ಅಜ್ಜಿ ಬನ್ನೆ
1: ಅಜ್ಜಿ ಬನ್ನೆ
0: ಅಜ್ಜಿ ಬನ್ನೆ ಅಪ್ಪಗ ಒಂದು ದಿನ ಆ ಊರ್ದೊಂದು ಬಾರಿ ಒಂದು ಉಚಾತ ಕುದುಕೆ ಇತ್ತನಿಗೆ ಆ ಕುದುಕೆ ಫಲ ಬರ್ತದೆ ಈ ಪಿಲಿತ ಗುತ್ತ ಕಾಯ್ತಲಪ್ಪನಿಗೆ ಏನಿ ಇಲ್ಲ ರೀ ಅದು ಗೊತ್ತು ಪಿಲಿ ಪೂಜಿ ಪಿಲಿತ ಕಿನ್ನಿಲು ಬಂಡಗೆ ಎಂಕುಳು ಅಪ್ಪೆ ಉಳ್ಳಲಕ್ಕೆ ಎಂದು ಕುದುಕೆ ಕಿನ್ನಿಲು ಬಂಡ ಇಚ್ಚಾಲೆ ಅಪ್ಪಗ ನಮ್ಮೇಲೆ ಬರ್ತದೆ ಕೇಂದು ಪೋಯ್ದು ಪಲ್ಲ ಅಂತ ಬಂದೆ ಕುದುಕೆ ಅನಿ ಬೈ ಅದು ಅಪ್ಪೆ ಬರ್ತಿ ಕಿನ್ನಿಲು ಬಂಡಗೆ ಅಪ್ಪ ಅಪ್ಪ ಅಮ್ಮೇಲೆ ಬರ್ತದೆ ಕೇಂದು ಪೋಯ್ ಅಪ್ಪಗ ಪಿಲಿ ಆಲೋಚನೆ ಮಾಡ್ತೀನಿ ಎಂಕು ಗೊತ್ತು ಚಂದಕ್ಕೆ ಈ ಕಾದಿದ ಏನಪ್ಪ ಎನ್ನ ಕಂದ ಹಾಂದ ಮನದಲ್ಲಿ ಕುದ ಪಿಲಿ ಫೋನ್ ಕುದಕ್ಕೆ ಕುದ ಬರ್ತೀನಿ ಮತ್ತೆ ಗೋಯ್ತ ಪಿದಿಲೆತ್ತನಿಗೆ ಏನಿ ಇಲ್ಲಾಲೆ ಕಿನ್ನಿಲು ಬಂಡ ಎಂಕುಲು ಅಪ್ಪೆ ಉಳ್ಳಲ ಇಚ್ಚಾಲಿ ಅಮ್ಮೇಲೆ ಬರ್ತದೆ ಕೇಂದು ಪೋಯ್ ಆನಿಲ್ಲ ಬಂದು
1: ಕೂಡ ರಡ್ನದಿನ
0: ಆನಿ ಪಿಲಿಕ್ ಮಂದೆ ವಚ್ಚಾನು ಈ ಕುದುಕಿ ಏಳಪ್ಪದು ಎಂಕ ಕಂದನೆ ಆಯ್ನ ಜನ ಏರು ತೂಕ ಅಂದ್ರೆ ಉಲೈ ಮನದಡಿ ಗುಯತ್ತ ಉಲೈ ಕುಲ್ಲಿಂದ ಕುಲ್ಲದ ಕಿನ್ನಿಲ್ದ ಬಂದ್ರಿ ಇಲ್ಲಿ ಬರ್ತದೆ ಎಲ್ಲ ಲೆತ್ತ ಎಲ್ಲ ಇಜ್ಜಾಲ್ ಬಂದೆ ಅಂಚನು ಕುದುಕೆ ಬರ್ತೇನೆ ಅವೇ ಬದು ಬರ್ತದೆ ಲೆತ್ತ ಏಳ ಇಲ್ಲಾರೆ ಕಿನ್ನಿಲ್ ಬಂಡ ಎಂಕುಲು ಅಪ್ಪೆ ಉಳ್ಳಲ ಇಜ್ಜಾಲ್ ಅಮ್ಮೆ ಬರ್ತದೆ ಕೇಂದ್ರ ಬಂದಾಗ ಪಿಲಿತ ಕುದುಕೆ ಬಂತು ಪಿಲಿ ಮೇಲೆ ಬರ್ತದೆ ಬಲ್ತು ಬಲ್ತು ಬಲ್ತು ಬಲ್ತು ಬಲ್ತು ಬಲ್ತು ಬಲ್ತು ಬಲ್ತು ಬಲ್ತು ಬಲ್ತು ಬಲ್ತು ಬಲ್ತು ಬಲ್ತು ಬಲ್ತು ಬಲ್ತು
1: ಯಾವ ಮರ
0: ಜಿಂಜ ಬಲ್ತದ ಬಲ್ತು ಬಲ್ತು ಬಲ್ತು ಬಲ್ತು ತನಕ ಒಂದು ಮರತ್ತ ಬೇರೆ ಇಂಚ ಪೋದಿತ್ತೀನಿ ಕುದುಕೆ ಆಯ್ತು ಪುಸ್ಕನು ದಂಚ ಪಿಲಿ ಬಲಿಪುನ ಏಳೊಡತಿ ಪಿಲಿಲ ಬೇಸಿಟ್ಟು ಪುಸ್ಕನು ಪಿರಿತ ಸ್ವಂತೋದು ಮುಖ ತೋಳಗೈತಿ
1: ಅನ್ನ ಸೊಂಟ ಸಪೂರ
0: ಪಿರಿತ ಸ್ವಂತೋದು ಬೇಲ್ತಿ ಕಣ್ಣು ಪಿಲಿ ಅಂಡ ಪಿಲಿ ಕಂಚು ಪೋಯಿಲ್ಲ ತಿಂಚು ಪೋಯಿಲ್ಲ ಕುದುಕೆ ಆತ ದೂರ ಪೋಯಿನ ಮೆಲ್ಲ ಉಂತದು ತೂನ್ ಮೆಲ್ಲ ಅಪಿದ ಮೀ ತೆಂಚ ಬತ್ತಿನಿಗೆ ಬತ್ತದೊಂಜು ಮರದೊಂಜು ಬೂರು ನೋಯ್ತೊಂಬ ಬತ್ತದ ಪಿಲಿತ ನಾಲಿಗೆ ಕೊಡೋದು ಕಟ್ಟದ ಬಂದ ನಿಂದ ನಿಗ್ಗೆ ನಿಂತೆ ತಾಳಿ ಕಟ್ಟೆ ನಿನ್ನ ಜೋಕುಲ್ದ ಬೋದು ಪನ್ನು ನಿಕ್ ನಮ್ಮೆ ಆಯ್ನೆ ಕುದುಕೆ ಪನ್ನ ಬೋದು
1: ಅವಂಚತ್ತಮ್ಮ ಅವು ನಿನ್ನ ಅಜ್ಜಿ ನಿನ್ನಡ ಪಂಡ್ರೆ ಎಡ್ಡಾಪುಜಿ ಬಂದ್ಕೊಂಡ ಉದ್ದೇಶಡು ಅಂಚ ಬಂತನ ಅದಿಪ್ಪು ಅವು ಕತೆ ಅಂಚತ್ ಅವು ಕತೆ ಬೇತೇನೆ ಉಂಡು ಹೆಂಗ ಬಲ್ಲೆ ಎಲ್ಲನ ಬೆಟ್ಟಿ ನಿನ್ ಪಾಗ ಅಂದ
0: ಒಂದು
1: ಅರಮನೆ ಹಚ್ಚು ಒಂದು ಎನ್ನಲ್ಲಿ ಪ್ರಪಂಚ ಪ್ರತಿಯೊಂದು ನರಮಣಿ ಪುಟ್ಟನಾಗಲ್ಲ ಬ್ರಹ್ಮದೇವರ ಆಯ್ನ ಆಯ್ನ ಹಣ ಇಟ್ಟು ಬರೇ ದಿಪ್ಪೇರಿ ನಿನ್ನ ಜೀವ ನಡೆ ಈ ಇಂಚ ಬದುಕೊಡು ನಿಕ್ಕೀತೆ ಎಂಕಲ್ಲ ಕಂತ್ರ ಮಲ್ಲ ಕಲ್ಲ ಮಂಡೇಡ್ ಬರತ್ತೆ ಈ ಮಂತ್ರಿ ಯಾವುದು ಮಲ್ಲ ಅರಮನೆಟ್ಟು ವರಿಯೇ ಬದುಕೋಡು ಅಂತ ಅದೇ ಅನುವರಿ ಸಾಧಿಡಿ ಓಪನಕ್ಕಲು ಸಾಧಿಡೇ ಬೋಡ್ದು ನಿಕ್ಲು ಬದುಕೋಡು ಅಂತ ಬರೆ ದಿಪ್ಪಿ ಅಕ್ಲೇನು ಪೂರ ಕೊಣತ್ತ ಮೂಲಗುಲ್ಲ ರಾಪಜಿ
0: ಅತ್ತ ಮಂಗಪ್ಪ ಇಲ್ಲ ಈತ್ ಮಲ್ಲ ಇಲ್ಲೆಲ್ಲ ಅಕ್ಕದು ತೋಡಂದ ಏತ್ ಪಾಪದ ಹತ್ತಲ ಇಲ್ಲ ಅಡಿಕೆ ಬರ್ತಿನದ ಅನ್ನದ
1: ಅವ್ರದ ಐತೆ ಅವು ಇಪ್ಪಾಡು
0: ಒಂದು ಏರ್ಕು ನೀರು ಈತ್ ಮಲ್ಲ ಇಲ್ಲ
1: ಒಂದು ಎಂಕ ಎಲ್ಲ ಅಮ್ಮ ಇರ್ಕೊಂಡು
0: ಅರಿಗೆ
1: ಅರೆಗೆ ಆರ್ನ ಅರಸುಲ್ ಕೊರ್ನಿ
0: ಅರಸುಲೆಗೆ
1: ಅರಸುಲೆಗೆ ಆರ್ನ ಮೇರ್ ಕೊರ್ನಿ
0: ಅರೆಗೆ ಕೊರ್ನಿ
1: ಈ ಬಜಿ ಹೆಡ್ಡೆ ಅಂದ್ರೆ ಎಂಜಿನ ಮಾರೆ, ಈ ಹೆಡ್ಡೆತ್ತ ಒಂಚೂರು ಮಂಡೆ ಉಂಡು ನಿಕ್ಕಲ
2: ಎಲ್ಲ ಮಂಡೆ ಕುಚ್ಚಿಂದು
1: ಅಂದ್ರೆ
2: ಮುಂದೆ ಮಾತ ಮಲ್ಲಕ್ಕನ ಮಂದಿದೆ ಇಪ್ಪೊಡ್ ಮಲ್ಲಕ್ಕನ ಅಮ್ಮೆನ ಗಂತ
1: ಅವೇ
2: ಅಜ್ಜಿ ಬಂತಲಿ
1: ಅಂದ
2: ದೇವೇವಿ ತಾಳೆ ದೊಲೆ ನೀರು ಮೈತ್ಲೆಕ್ಕ ಪಾಪದಕ್ಕನೆಲ್ಲ ಮಂಡ್ಯ ದೊಲೆ ಬುತ್ತಿ ತಿಂಜಾದ್ರು ಕೇಳಿ
1: ಅಂದ ಈ ಏರನ್ನು ಅನ್ನ ಮಾರೆ
2: ಯಾನೆ ಕುಳುಬೆಲೆ ಕಾಲೆ
1: ಓ ಏತವಲ್ಲ ಕುಲುಬೆತ್ತ
2: ಕುಲುಬೆ ಕುಲುಬೆ ಅಂದ್ರೆ ಎಲ್ಲ ಹಾಕೋಚಾವ
1: ಬಾನೆ
2: ಕುಲುಬೆಲ ಆನ ಮಗಳ ಕೈ ನೋಡ್ ಸಾಧ ಅಂತ ಮಲ್ತಿದೆ ಅವೇ ಕುಲುಬೆಲ ಆನ ಮಗಳ ಕೈ ನೋಡ್ ಸಾಧ ಅಂತ ಮಲ್ತಿ
1: ಸ್ವಲ್ಪ ತಾಜಿಂದು ಅವು ಸ್ವಲ್ಪ ಎನ್ಮತ್ತ ಮಾರ ಅವಳ
2: ಇತ್ತ
1: ಅಪ್ಪಂಡ ದುಂಬುದವಾರದ ಅವು ಲೆಕ್ಕಜ್ಜ
2: ಕಲಿನವಾರದ ಲೆಕ್ಕ ಜೀವನದ ಮಾತ್ರ ಲೆಕ್ಕ
1: ಅಂದ ದುಂಬುದವರ ಲೆಕ್ಕಜ್ಜಿ ನಿನ್ನ ಅಜ್ಜಿ ನೋರ ತೂಡು
2: ಮಾಡ್ತೀವಿ
1: ಓಡ್ತದ ಮಲ್ಲಜ್ಜಿ ಒಂದು ಮಗ
2: ಮೆಜ್ಜಿ ಆತಿಜಿ ಅವ ಅಜ್ಜಿ ಬಂತಾರೆ ಏನೇನ್ ನಂಬುನ್ನ ಪುನಃ ಜೋಕ್ಲಿ ನಂಬೋಚಿ ಮಗ ಅಂದ್ರೆ
1: ಪುನಃ ಜೋಕ್
2: ಮೂಗುಜಿ
1: ಪೊಣ್ಣು ಜೋಕುರು ಅವು ನಿನ್ನ
2: ಅಜ್ಜಿ ಬಂದ ಸರಿ ಸರಿ ಇತ್ತ
1: ಪೂಜಿಯ ಅಜ್ಜಿ ನೀ ಅಲ್ಲ ಸಹಿತ ಬಾಪುಜಲ ಬೊಕ್ಕ ನಿಕ್ ಬದುಕರೆ ನಿನ್ನೊಟ್ಟಿಗೆ ಬದುಕರೆ ಅಲ್ಲ ಬೊಚ್ಚ ಈ ಅರಸಲ ಮಗಲೇನು ಮತ್ನಾಪನ
2: ಅರಸನ ಮಗಲ
1: ಅಂದು
2: ಆವಡು
1: ಆವಡು
2: ಬಲ್ಲಿಗೆ
1: ಬಲ್ಲ ನೀಕ್ ಜೊಂದ್ರ
2: ಯಾ ಮದಿಮೆ ಮದಿಮೆ

0: ಕೆಲವು ಕ್ರಮ ಉಂಟು, ಇಂಚು ಇಂಚೆನೆ ಹೋಗುಣ್ಣ ಈ ಮದುವೆ ತಡೆಗೆ.
1: ಮುಕ್ಕ
0: ಈ ಮೀನ್ ಹೇಳ್ತೀನ ಅಡ್ಯ,
1: ನೀವಂಕ್ಲ ವಲ್ಸಗೊಲ ಬಿತ್ತಿನಿ. ಎಣ್ಣೆ ಬಾತಿ
0: ಎಣ್ಣೆ ಬಾಡು ಎಣ್ಣೆ ಬಾಡು
1: ಎಣ್ಣೆ ಬಾತಿನ ಚಳಿ ಹಾಕಿ ಮೀನು
0: ಅಂದ. ವರ್ಷಗೋರ ಪರ್ಬೋದಪ್ಪಗ
1: ಅಂದು
0: ತರಕ್ಕೆ ಎಣ್ಣೆ ಬಾಡುದು ಮೀಪುನ ಇತ್ತ ಮೀನು ಓ ಮಿದಲ
1: ಬಂತ ನಿಕ್ಕು ಕುಲೆ ಬರ್ತದ ಮಗ ಕುಲೆ ನನಗಿಟ್ಟು ಹೊಚ್ಚಿ ತಲಿಪ್ಪು ಎಂಕ್
2: ದರಿಕುಳ ಎಂಕೊರ ತೂವೋಡು ದರಿಕುಳ ಕುಲೆ ಎಂಕು ಕುಲೆ ಬರ್ತನೆ ತೂವೋಡು ಭಾರಿ ಮಾನ ಸುಂದ ಎಲ್ಲ ಪಣಪುಣ ಕೇಂದ್ರ ಕುಲೆ ಬರ್ಪಣಿಗೆ ದೆಬೋ ಮೂಲಂಚಿನ ಸಮಸ್ಯೆ ಅಜ್ಜಿ ಓ ಚೌಳ್ ನೀರೆಲ್ಲ ಉಂಡು ಬೋರ್ನಲ್ಲ ಬೆಚ ನೀರೆಲ್ಲ ಉಂಡು ಒಂಜೆನೆ ಒಂಜೆಟ್ಟು ಬೆಚ ನೀರು ಒಂಜೆಟ್ಟು ಚೌಳ್ ನೀರು ಕೈ ಬಾರ್ದು ತೂಳ
1: ಸುಂಕಂತ
2: ತೊಂದರೆ ಚೌ ಬೆಚ ನೀರು ಲೆಕ್ಕ
1: ಒಂದೇನಾ ಒಂದೇ ಒತ್ತಿಗೆ ಬರ್ತೀನಿ
2: ಮಾಡಿ

ನಿಖಿಲ್ ಕೇನೊಂದಲ್ಲರ ರೇಡಿಯೋ ಸಾರಂಗ್ ಗುಣಾಟ್ 7.8 ಎಫ್ಎಂ ಇನಿತೆ ತುಳು ಕಾರ್ಯಕ್ರಮಗೂ ನಿಖಿಲ್ಗೆ ಮಾತಿರೆಗ್ಲ ಮೋಕೆದಿಂದ ಸೊಲ್ಮೆಲೋ. ಇನಿತೆ ಈ ಕಾರ್ಯಕ್ರಮಡು ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವ ತೀರ್ಥ ಮೇರ್ ಬರೆತಿನ ತುಳುನಾಡದ ಮನೆ ಪನ್ಪನಂಚಿನ ಪೊರ್ಲ ಕಂಠದ ಅಚ್ಚರಗು ಸ್ವರ ಕೊರಿಯರ ಪ್ರಯತ್ನ ಮಲ್ತೊಂದುಲ್ಲ. ತುಳುನಾಡು ತುಳು ಭಾಷೆ ತುಳು ಆಚಾರ ಇಚ್ಚಾರನ ನೆನಪು ನಗನೆ ಮೇಯಿರ್ಮೆನ ಆಪುಂಡು. ಪಿರಾಕ್ದ ತುಳುನಾಡ್ದ ಇಲ್ಲು ಪಂಡ ಅವುಂಜಿ ಗೇನದ ಭಂಡಾರ ಇತ್ತಿಲಕ. ಅವುಲಿತ್ತಿನ ಒಂಜುಂಜಿ ಸೊತ್ತುಲ್ಲ ಒಂಜಾತು ಗೇನದಿಂಜಿ ಇಸೆಯಲನು ಪನೊಂದಿತ್ತಂಡ. ಅಂಚಿತ್ತಿ ಸೊತ್ತುಲೆಡು ಮನೆಲ ಒಂಜಿ ದುಂಬುದ ಕಾಲಡು ಮಣ್ಣದ ಗೋಡೆ ಅಂಬಿ ಪೂಜಿನ ನೆಲ ಮುಳಿಬೇತಿನ ಮಾಡದ ಇಲ್ಲೇ ಇತ್ತಿನಿ. ಇಲ್ಲಡೆ ಬತ್ತಿನಕ್ಲೆಗ್ ಕುಲ್ಲರೆ ಮನೆ ಸುರು ಕೊರ್ಪುನಿ. ಇತ್ತದಲಕ ದುಂಬು ಕುರ್ಸು ಸೋಫಾ ಇಜ್ಜಂಡ್ ಬೊಕ್ಕ ಬೊಕ್ಕ ಮುಕ್ಕಲ್ಗೆ ಬೆಂಚಿ ಸ್ಟೂಲು ಬತ್ತಿನಿ. ದುಂಬು ಮನೆ ಇಜ್ಜಂದಿನ ಇಲ್ಲೇ ಇಜ್ಜಂಡ್ ಒಂಜಿ ಇಲ್ಲಡು 10-15 ಮನೆಲ ಇತ್ತಂಡ. ದುಂಬುದ ಕಾಲಡು ಮನೆ ಒಂಜಿ ಮಾನಾದಿಗದ ಸೊತ್ತು. ಬತ್ತಿ ಬಿನ್ನೆರೆಗೆ ಕುಲ್ಲರೆ ಮನೆ ಕೊರುಂಡನೆ ಮರ್ಯಾದಿ. ಅಂಚಿತ್ತಿ ಮನೆ ಇತ್ತೆ ಓಲುಂಡು 4 ಅಂಗಿಲ ಅಗೆಲ 10 ಅಂಗಿಲ ಉದ್ದದ ಮರತ ತುಂಡುಗು ರಡ್ ಕಾರ್ ಹಾಕದ ಮನ್ಪುನ ಮನೆ ಒಂಜಿ ಇಲ್ಲು ಒಕ್ಕೆಲಾನಗನೆ ಬೋಡಾಯಿನ ಸೊತ್ತು. ಹೊಸ ಇಲ್ಲು ಒಕ್ಕೆಲಾದ ಸುರು ಆಪಿ ಪೂಜೆಗ ಇಲ್ಲದ ಯಜಮಾನಿಲ ಯಜಮಾನ್ದಿಲ ಹೊಸ ಮನೆಟು ಕುಲ್ಲುಡು. ಬಟ್ರೆಗ ಪೂಜೆಗ ಕುಲ್ಲರೆ ಪನಿ ಅಗೆಲದ ಚಟ್ಟದ ಮನೆಲ ಮನ್ಪ ಹೊಂದಿತ್ತಿರೆ. ಮನೆ ಮನ್ಪಾನಗ ಇಲ್ಯ ಮಲ್ಲ ಎತ್ತರದ ತಗ್ಗದ ಮನೆ ಮಾತ ಮಲ್ಪಿರೆ. ಇಲ್ಲಡು ಕಿನ್ನೆ ಜೋಕ್ಲಿತ್ತಿರಂಡ ಜೋಕ್ಲಿಗಂದೆ ಕಿನ್ಯ ಮನೆ ಮಲ್ಪ ಹೊಂದಿತ್ತಿರೆ. ಜೋಕುಲ್ ಐನ ಬಾಲದಲಕ ತರ್ಕೊಂದು ಜಾಲಿಡಿ ತಿರ್ಗೊಂದು ಅವು ಕೈ ಜಾರ್ದು ಕಾರ್ಗ ಬೂರ್ದು ಅರಬೈ ದೀಪನಲ ಇತ್ತಂಡ. ಇಲ್ಲಡು ಹಿರಿಯಕುಲು ಇತ್ತಂಡ ಅಕುಲು ಕುಲ್ಲುನ ಒಂತೆ ಮಲ್ಲ ಮನೆ ಇತ್ತಂಡ. ಜೋಕ್ಲಿಗ್ ಐನ ಪಂದಾಯರ್ನೆ ತೀರೊಂದಿಚ್ಚಂಡ ಆತ ದಿನ ಇತ್ತಂಡ. ದುಂಬು ಬೆಂಚಿ ಕುರ್ಸು ಇಜ್ಜಂದಿ ಕಾಲುಡು ಮನೆಕ್ಕೆ ಮಲ್ಲ ಮರ್ಯಾದಿ ಇತ್ತೇನಿ. ತುಳುನಾಡು ಒಂಜಿ ಬಾಲೆ ಪುಟ್ಟುಂಡ ಆ ಬಾಲಿನ ದುಂಬು ಅಪ್ಪೆಲ್ಲು ಮೀಪಾನಗ ಒಂಜಿ ಮನೆಟು ಕುಲ್ಲುದು ಕುಡುಂಜಿ ಮನೆನ ಕಡೆ ಕಾರ್ದಡೆ ದೀದು ಕಾರ್ ನೀರ್ದು ಕುಲ್ಲುದು ಬಾಲೆನ ಕಾರ್ಡ್ ಜಪುಡಾದು ಬಾರಿ ಪೊರ್ಲುಡೆ ಮೀಪಾ ಒಂದಿತ್ತರೆ. ಇಂಚ ನಮ್ಮ ಪುಟ್ಟು ಬಲಕೆಡು ಮನೆ ಗಲಸೆರೆ ಸುರುಮಂತಂಡ. ಸೈತಿಂಡ ಮೂಜು ದಿನ ಕರಿದು ಮಲ್ಪುನ ಕ್ರಮೊಟುಲ ಮನೆ ಬೋಡಾಪುಂಡು. ಸೈತಿನಕ್ಲಿಗ್ ಇಲ್ಲದ ಉಲಯಿ ಮನೆಟ್ಟು ಒಂಜು ಚೆಂಬು ನೀರ್ತಿದು ತುಡರ ಅರ್ಲಾದು ಸಾವು ಮುಟ್ಟ ಕುಟುಂಬದಕ್ಕಲು ಮುರಿಯ ದೀಪುನ ಕ್ರಮ ಉಂಡು. ಅಂಚನೆ ಸಾವುದಾನಿ ರಾತ್ರೆ ಉಲಾಯಿ ಲೆಪ್ಪುನಗ ಮನೆತ ಮಿತ್ತು ಸೈತಿನಕ್ಲನ ಕುಂಟಂಗಿದೀದು ಆಯ್ತ ಎದುರು ಇರಪಾಡ್ದು ಬಲಸುವೆರೆ. ಬೊಕ್ಕ ಅಕ್ಲೆಗ್ ಪದಿನಾಜೇತ ಒಟ್ಟಿಗೆ ಸೇರಾನಗ ಪದಿನಾಜಿ ಇರಪಾಡ್ನಗ ಆಯ್ತೆದುರು ಪದಿನಾಜಿ ಮನೆ ದೀ ಹೊಂದಿತ್ತಿರೆ. ಅಂಚನೆ ಮದಿಮದ ಪೊರ್ತುಡು ಮದಿಮಯ ಮದಿಮಲೆನು ದಾರದ ಮನೆಟ್ಟು ಕುಲ್ಲ ಹೊಂದಿತ್ತಿರೆ. ದಾರೆ ಆಯ್ಬೊಕ್ಕ ದೇಶದ ಅರಿತ ಅರಿಯಾಣ ದಿಯರೆ ಮನೆ ಬೋಡು. ದುಂಬು ಮದಿಮೆಡು ಕಂಚಿ ದೀಪುನ ಕ್ರಮ ಇತ್ತಂಡ. ಅಪಗಲ ಕಂಚಿಗ ಪಣವು ದೀಪುನ ಅರಿಯಾಣನ್ಲ ಮನೆತ ಮಿತ್ತೆ ದೀ ಹೊಂತಿರೆ. ಪೊಣ್ಣು ಜೋಕ್ಲು ಮದಿಮಲಾಂಡ ಕರಪತ್ತಾನಗ ಆಣು ಜೋಕ್ಲೆಗ್ ಕಜಂಬು ಮದಿಮೆಗ್ ಮಾತ ದುಂಬು ಮನೆಟೇ ಕುಲ್ಲ ಒಂದಿತ್ತನೆ. ಊರ ಗುರ್ಕರ್ಮೆ ವಯಸ್ಸಿನರೆಗ್ ಗುರ್ಕಾರನ ಮನೆ, ದೈವದ ಚಾಕಿರದ ಮೂಲ್ಯಣ್ಣಗ್ ಮೂಲ್ಯಾದಿಗದ ಮನೆ, ದೇವಲ್ಯುಡು ಮೊಕ್ತೇಸರರನ ಮನೆ, ಧರ್ಮದರ್ಶಿಲೆ ಮನೆ, ಕಾವಂದರ ಮನೆ, ಇಂಚ ಮಲ್ಲ ಜಬದಾರಿದ ಮನೆ ಕೊರ್ಪುನ ಮಾನಾದಿಗೆಲ ತುಳುನಾಡು ನಡಪುಗೂ ಬೈದಂಡೆ. ಇಂಚ ನರಮಾನಿ ಜನ್ಮಗು ಬತ್ತಿನಲ್ತು ಸೈಪುನ ಮುಟ್ಟಲ ಮನೆ ಒಂಜತ್ತು ಒಂಜಿ ಇದೊಟ್ಟು ಗಲಸೊಂದಿತ್ತಿರೆ. ಮನೆಟು ಸುಮಾರು ಇದೊತ್ತ ಮನೆ ಉಂಡು. ಅಡ್ಡ ಮನೆ, ಅಸೆ ಮನೆ, ಮಟ್ಟ ಮನೆ, ಒಚ್ಚಿದ ಮನೆ, ಹೊರಗು ಮನೆ, ಕೈ ಮನೆ, ಕಾರ್ ಮನೆ, ಕೂಟು ಮನೆ, ಗುಮ್ಮ ಮನೆ, ಚೆನ್ನ ಮನೆ, ದಾರೆ ಮನೆ, ಪರಂಗಿ ಮನೆ, ಪೆರದನೆ, ಪೊಯ್ಯ ಮನೆ, ಪೊಳಿ ಮನೆ, ಸೇಮದ ಮನೆ, ಪಂತ ಮನೆ, ರಾಮಾಯಣ ಭಾರತದಂಚಿನ ಮಲ್ಲ ಗ್ರಂಥ ಓದರೆ ದೀಪದಿನ ಕಬೆ ಮನೆ ಅತ್ತಂಡ ಕತ್ತರಿ ಮನೆಲ ಇತ್ತಂಡ. ಬೊಕ್ಕ ಬಲಿಮದ ಕ್ಲಡ ಕವಡೆಪಾಡ್ನ ಮನೆಲ ಉಂಡು. ದೈವದ ಕಜ್ಜೊಡು ಬಾಲ್ ಭಂಡಾರ ಬತ್ತಿನ ದೀಯರಂದೆ ಉದ್ದದ ಪಲೈಗ್ ಕಾರು ಹಾಕದು ಮನದಂಚಿ ಮನ್ಪುನಲ ದುಂಬು ಇತ್ತಂಡಂದು ತೆರೆದು ಬರ್ಪುಂಡು. ಅಂಚನೆ ಸಿರಿನ ದಲ್ಯ ಆಪುನ ಉಲ್ಲ ಮನೆಟು ಚೆಂಬುಡು ನೀರ್ದೀಪುನ ಕ್ರಮ ಉಂಡು. ಅಂಚನೆ ನಮ್ಮ ಪಿರಾಕದ ಕೆಲವು ಕತೆಟ್ಲ ಮನೆತ ಇಸೆಯ ಬರ್ಪುಡು. ಅಬ್ಬಗದಾರಗ ಪನ್ಪಿನ ಮೆಗ್ದಿ ಪಲಿ ಚೆನ್ನ ಮನೆಗೊಬ್ಬುದು ಸೋಲು ಗೇಲದ ಇಸೆಯಡು ಪಾತ್ರತ ಬೂರೊಂದು ಪಲಿ ಚೆನ್ನ ಮನೆಟು ತಂಗಡಿಗ ಹಾಕದು ಆಲು ಸೈತಿನ ತೂದು ತಾನ್ಲ ಗುಲ್ಗಲಾಗಿದು ಅಕುಲು ಮಾಯಗ ಸೇರುನ ಕತೆ ಮಾತೆರೆಗ್ಲ ಗೊತ್ತಿತ್ತು ನನೆ. ಅಂಚಾದು ಮನೆಟು ಆಕೆರ ಬಲ್ಲಿ ಮನೆ ಬೇರೆಂಡ ಜದ್ರ ಮನೆಟು ಆಕಂಡ ಕಾಲೆ
పొన్ను జోకులు పెరదనటి కుల్లెర బల్లి కుల్లుండా మామిన కన్ను పుడౌండు మనత పెట్టు తిందినకులు ఎచ్చ బదుకు జెరు పగెమాని బత్తుండల ఎత్తరద మనెకొరుడు పంపిన పాతెరల ఉండు మనత బగ్గె కెలవు దుంగు దక్కలు పనుదిత్తిన కత్తెల ఉండు దుంబురి బడవగు అరసులు బంగారద మనె కొడుదు కుల్లెర పండిరిక ఐ కులొందు ఉప్పునగా ఆయన బెన్నిదనికులు బత్తిరిక ఐను తూదు బలదనికులే కుల్లులేందు ఐ కుల్లిన బంగారద మనెను దనికు కొరియక దని మనె పతందు పోయక ఆయ బొకలాతు మల్లయనే ఆయక సజ్జనే బడవే బడవే ఆదే ఒరియక అంచాదు కుల్లి నడిత మనెను బేతక్లిగు కొరియర బల్లి పంపిన పాతిర బత్తుండిక అంచనే మహాభారతద కథెట్ల మణిత బగ్గె ఒంజి ఇసయ బర్పుండు దుర్యోధనెల కర్ణెల ఒంజి సర్తి సుదబరిటు గాళిద తొనెర పందు తిర్గొందుప్పునగా వర సత్యంతప పంపిన మునికులెన బుడారుగు పోయరిక అవులు మునికులు కర్ణగు కుల్లెర మనె కొరియరిక ఐను తూయిన దుర్యోధనే అపగ మనితిజెక అల్తు పిరపిజిర్దు పని దూర బత్తి బొక్క కర్ణను అల్పనే ఉంటాదు ఆయగు మునికులడ పాతెర్ర ఉండు పందు పిరపోదు అరుసుమగి ఆయన ఎంకు మనె కొరందే కర్ణగు మనె కొరియర దాని కారణ అందు కేండెక అపగ మునికులు కర్ణన పుట్టుద గుట్టును దుర్యోధనకు పండిరిక బెన్నిద బేలెడు సుగ్గిద పొడినేజి తెప్పెర కుల్లెర ఇల్య మణె పతుందు పొంచనకులు కండగు పోపున తుయ్యర తిక్కుండు అంచనే ఊదుబత్తి మన్పెర్ల మనగలసొందిత్తెరు దుంబుద అప్పెనకులు మడలు మొడేర కుల్లెర మనగలసొందిత్తెరు అడ్పిల్లదల్ప దుంబు అటిలు మన్పునగా దోసమైపునగా కజిపు కడెనగా మాతా బేలెట్ల కుల్లెరంచి మనె బోడే ఇత్తే మాతా ఉంతుదు అటిల్ మన్పున అడ్పిల్లాదు మనె అల్తుల్లా పిదై బూడ్దును పండ తప్పావందు నమ్మ పుట్టుర్దు సైపునడే ముట్ట ఒంజత్తు ఉంచి ఇదొట్టు మనె గలసుడాదు బర్పుడు ఇత్త మరత ప్లాస్టిక్ ద కుర్సు సోప బత్తి బొక్క వా ఇల్లడ్ల మనె తోచుందిచ్చి ననద జోకులు తుడునాడుద మనెను పరా సొత్తు సంపొలిత దీపునవులు తూడాపున కాలబరందుండు పిరాకిర్దు నమ్మ గలసొందిత్తిన ప్రతి ఒంజి సొత్తుద బగెట్ల నమ్మ తెరియొనెర మస్తు ఉండు ಒಂದು ಕುಶಾಲಾಕ್ಷಿ ವಿಕುಲಾಲ್ ಆರ್ಬರೆತಿನ ತುಳುನಾಡದ ಮನೆ ಪನ್ಪಿನ ವಿಚಾರಕ್ಕೆ ಸಂಬಂಧಪಟ್ಟದು ಈತನೇಟ ಪಾತೆರ ಕೇಂದ್ರ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ತುಳು ಪ್ರಸಾರಕ್ಕೆ ಏನೊಂದಿಲ್ಲರು ನನ್ನದುಂಬಗ ರಂಗ್ ಅಂಚನೆ ಪನೋಡಾ ಬೊರ್ಚ ಈ ತುಳು ಸಿನಿಮಾದ ಕೆಲವೊಂದು ಪದಕುಲೆನಕ್ಕೆ ಏನೋ ಬರ್ಕಾ.

ಈತನೇಟ ರಂಗ್ ಅಂಚನೆ ಪನೋಡಾ ಬೊಡ್ಚ ಈ ತುಳು ಸಿನಿಮಾದ ಕೆಲವೊಂಚು ಪದಕುಲಿನ ಕೇನದು ಬರ್ತಾರೆ. ಇಡಗ ಈ ಕಾರ್ಯಕ್ರಮ ಉಪೇಟ ಮಾತಿರಿಗಳ ಸೊಲ್ಲಲು ಕೇನದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಪದಕ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

measure, radio silence.

ಆಕಾಶವಾಣಿ ವಾರ್ತೆಗಳು ಓದುವವರು ಗಿರೀಶ್ ಬೇರ್ವೆ. ಮುಖ್ಯಾಂಶಗಳು ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದಿನ ನಮ್ಮ ದಿನಾಚರಣೆ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಶಾಸ್ತ್ರಿಯು ನೀತಿ ನಿಧಿ 2026 ಮರು ಪರೀಕ್ಷೆಯ ವಯೋಮಿತಿಗಳನ್ನು ಬಿಡುಗಡೆ ಮಾಡಿದ್ದು ಅಧಿಕೃತ ವೆಬ್ಸೈಟ್ ನೀತಿ .nia.nsi.in ಅಭ್ಯರ್ಥಿಗಳಿಗೆ ಪ್ರತಿಕ್ರಿಯೆಗಳಿಂದ ದಾಖಲಿಸಲು ಸೂಚಿಸಿದೆ. ಅಭ್ಯರ್ಥಿಗಳು ತಮ್ಮ ಆಧಾರ ಸಂಖ್ಯೆಯನ್ನು ಬಳಸಿಕೊಂಡು ಗುರುತಿಸಲಾಗಿರುವ ಜಾಲತಾಣದ ಲಾಲ್ ಉತ್ತರಗಳನ್ನು ತಮ್ಮ ಗುರುತಿಸಲಾದ ಉತ್ತರಗಳನ್ನು ಹೊಂದಿಕೊಳ್ಳಬಹುದು ಎಂದು ಎನ್ಐಎ ತಿಳಿಸಿದೆ. ಒಂದೊಂದು ಉತ್ತರಗಳನ್ನು ಏನಾದರೂ ಹೊಂದಿಕೆಯಾಗಲಾದರೆ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಆಯ್ಕೆ ಮಾಡಬಹುದು. ಜೊತೆಗೆ ಅವರು ಆಯ್ಕೆಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಬಾಳಿ ಸವಾಲ ವಾಸ್ತವವಾಗಿ ಪರಿಶೀಲಿಸುವನ್ನು ಮರುಪಾವತಿಸಲಾಗಲಾಗಿದೆ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ವಯೋಮಯ ಸೌಲಭ್ಯ ಸಹಾಯಕ್ಕಾಗಿ ಅಭ್ಯರ್ಥಿಗಳು ಎನ್ಟಿ

0: संपर्क सब मत मत
1: ಸರ್ಕಾರ
0: ಇಂದು ನಿಮಗೆ ಎಲ್ಲ ಇಂಗ್ಲೇಷ್ ಶಾಲ್ ರಾಷ್ಟ್ರೀಯ ಕ್ರೀಡಾಕಾರರು ಮೇಜಿಕ್

ಆಶ್ವಾಸಗಳೇ ವೇದಾವೆಲ್ಲ ಸೆಂಟರ್ ನಿಸರ್ಗಮನೆ ಶಿರ್ಸಿ. ನಮ್ಮ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ, ಡಿಪ್ರೆಷನ್ಗೆ ಯಾವ್ದಾದ್ರು ರಾಮಬಾಣ ಇದೆಯಾ? ಸೊ ಹಾಗಿದ್ರೆ ಯಾವುದು ಈ ರಾಮಬಾಣ ನಮ್ಮ ಎಲ್ಲ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ಗೆ? ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಸ್ವೀಕಾರ ಮಾಡೋದು, ಅಕ್ಸೆಪ್ಟೆನ್ಸ್. ನಾನು ಇಲ್ಲಿ ತನಕ ಒಂದು 800 to 900 ಕೌನ್ಸಿಲಿಂಗ್ ಸೆಷನ್ ಅನ್ನ ಮಾಡಿದ್ದೇನೆ. ಇದೆಲ್ಲ ಕೌನ್ಸಿಲಿಂಗ್ ಅನ್ನ ಫಿಲ್ಟರ್ ಮಾಡಿಬಿಟ್ಟು ಏನೋ ಒಂದನ್ನ ಹೊರಗಡೆ ತೆಗೆದು ಎಲ್ಲರೂ ಯೂಸ್ಫುಲ್ ಆಗೋದನ್ನ ಕೊಡಬೇಕು ಅಂತಂದ್ರೆ ಸ್ವೀಕಾರ ಮಾಡ್ಕೊ. ಸೊ ಅಕ್ಸೆಪ್ಟೆನ್ಸ್ ಅಂದ್ರೆ ಏನು, ಸ್ವೀಕಾರ ಮಾಡೋದು ಅಂದ್ರೆ ಏನು? ಮೊಟ್ಟ ಮೊದಲನೇದಾಗಿ ಸ್ವೀಕಾರ ಮಾಡೋದು ಅಂದ್ರೆ ಏನ್ ಅಲ್ಲ ಅಂತ ನೋಡುವ. ಸ್ವೀಕಾರ ಮಾಡೋದು ಅಂದ್ರೆ ಅದನ್ನ ಮರ್ತು ಬಿಡೋದು ಅಂತಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ಅದನ್ನ ಅದ್ರ ಬಗ್ಗೆ ಏನು ಮಾಡದೆ ಇರೋದು ಅಂತನೂ ಅಲ್ಲ. ಇಟ್ ಈಸ್ ನಾಟ್ ನಾಟ್ ಡೂಯಿಂಗ್ ಸಮಥಿಂಗ್. ಅಕ್ಸೆಪ್ಟೆನ್ಸ್ ಅಂದ್ರೆ ವೀಕ್ನೆಸ್ ಅಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ಹೋಗ್ಲಿ ಬಿಡು ಅಂತ ಅವಾಯ್ಡ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು ಖಂಡಿತವಾಗಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ನಮ್ಮ ಹೃದಯ ಮನಸ್ಸನ್ನ ಸಂಪೂರ್ಣವಾಗಿ ಓಪನ್ ಮಾಡಿ ಇದ್ದಿದ್ದನ್ನು ಇರೋ ಹಾಗೆ ತಗೊಳ್ಳೋದು. ಹಾಗಾದ್ರೆ ನಾವು ಯಾಕೆ ಮಾಡ್ಬೇಕಿದನ್ನ ನೋಡಿ. ನೀವು ನಿಮ್ಗೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ, ಒಂದು ವ್ಯಕ್ತಿಯನ್ನ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಫಸ್ಟ್ ನೀವು ಅದನ್ನ ಮಾನಸಿಕವಾಗಿ ಸ್ವೀಕಾರ ಮಾಡಿದ್ರೆ ಅದು ನಿಮ್ಮ ಮನಸ್ಸಿಂದ ಹೊರಗಡೆ ಹೋಯಿತು ಅಂತ ತಿಳ್ಕೊಳ್ಳಿ. ನಾವು ಒಂದು ಮೆಡಿಕಲ್ ಪ್ರೊಫೆಷನಲ್ ಇರುವಾಗ, ನಾವು ನ್ಯಾಚುರೋಪತಿ ಯೋಗ ಫಿಸಿಷಿಯನ್ ಆಗಿ ನಮ್ಮ ಎದುರುಗಡೆ ಪೇಷಂಟ್ಗಳು ಬರ್ತಾರೆ. ಬಂದಾವಾಗ ಅವರಿಗೆ ಏನೋ BP, ಶುಗರ್, ಥೈರಾಯ್ಡ್ ಈ ತರ ಹಲವಾರು ಸಮಸ್ಯೆಗಳಿರುತ್ತೆ. ಯಾವುದೇ ಸಮಸ್ಯೆ ದೇಹಕ್ಕೆ ಬಂದ್ರೆ ಅದನ್ನ ಗುಣ ಮಾಡಬಹುದು, ಆದ್ರೆ ಅದು ಮನಸ್ಸಿಗೆ ಹತ್ಬಿಟ್ರೆ ಅದನ್ನ ಗುಣ ಮಾಡೋದು ಬಹಳ ಕಷ್ಟ. ತುಂಬಾ ಜನ ಪೇಷಂಟ್ಗಳು ಕೇಳ್ತಾರೆ, ಡಾಕ್ಟರ್ ನಂಗೆ ಯಾಕೆ ಬಂತು, ನಾನು ಇಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತೇನೆ, ಇಷ್ಟು ಒಳ್ಳೆ ಡಯಟ್ ಇದೆ, ಇಷ್ಟು ಒಳ್ಳೆ ಲೈಫ್ ಸ್ಟೈಲ್ ಇದೆ, ನಾನು ಇಷ್ಟು ಓವರ್ ವೇಟ್ ಇಲ್ಲ, ಆರಾಮಾಗಿ ಇದ್ದೇನೆ, ನಮ್ಮ ತಂದೆ ತಾಯಿಗಿಲ್ಲ, ಈ ತರ ಕ್ವಶನ್ಗಳನ್ನ ಅವ್ರ ತಲೆಯಲ್ಲಿ ತುಂಬಿಕೊಂಡು ಯಾಕೆ ಬಂತು ಈ ತರ ಅದನ್ನ ಸ್ವೀಕಾರ ಮಾಡೋದೇ ಇಲ್ಲ. ಮಾನಸಿಕವಾಗಿ ಅಸ್ವೀಕೃತಿಯಲ್ಲಿ ಇರ್ತಾರೆ. ಅವರಿಗೆ ನಾವು ದೈಹಿಕವಾಗಿ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಕಡಿಮೆ ಆಗೋದು ಬಹಳ ಕಡಿಮೆ. ಅದರಿಂದ ನಾವೇನ್ ಮಾಡಬೇಕು, ಮೊದಲಿಗೆ ಮಾನಸಿಕವಾಗಿ ಸ್ವೀಕಾರ ಮಾಡಬೇಕು. ಇನ್ನೂ ಒಂದು ಎಕ್ಸ್ಟ್ರೀಮ್ ಎಕ್ಸಾಂಪಲ್ ನೋಡೋದಾದ್ರೆ, ನಾವು ಹಲವಾರು ಜನರನ್ನ ನೋಡಿರ್ತೇವೆ, ಕ್ಯಾನ್ಸರ್ ಪೇಷಂಟ್ಗಳು 3rd stage, 4th stage ಕ್ಯಾನ್ಸರ್ ಅಲ್ಲಿ ಆ ಹಂತವನ್ನ ಅವರು ಓವರ್ಕಮ್ ಮಾಡಿಬಿಟ್ಟು ಗುಣ ಆಗಿ ಬರ್ತಾರೆ. ಸೊ ಹೇಗೆ ಅದು? ಮನಸ್ಸಲ್ಲಿ ಅವರು ಸ್ವೀಕೃತಿಯಿಂದ ಹೋಗಿರ್ತಾರೆ. ಅಂದ್ರೆ ಕ್ಯಾನ್ಸರ್ ಅನ್ನ ಸ್ವೀಕಾರ ಮಾಡಿ ದೇಹಕ್ಕೆ ಆಹ್ವಾನಿಸ್ಕೊಳ್ಬೇಕು ಆ ತರ ಅಲ್ಲ. ಕ್ಯಾನ್ಸರ್ ಬಂದಿದ್ಯಾ, ಹಾ ಇಟ್ಸ್ ಓಕೆ, ಈಗೇನ್ ಮಾಡೋದು? ಆ ಕ್ಯಾನ್ಸರ್ ಜೊತೆ ಮಾನಸಿಕವಾಗಿ ಫೈಟ್ ಮಾಡೋದಲ್ಲ, ಅದನ್ನ ತುಂಬು ಮನಸ್ಸಿನಿಂದ ತಗೊಂಡು ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಷ್ಟೆ. ಡಯಟ್ ಮಾಡ್ಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು, ಮೆಡಿಸಿನ್ ಮಾಡ್ಬೇಕು, ಕೀಮೋಥೆರಪಿ, ರೇಡಿಯೋಥೆರಪಿ ಇದೆಲ್ಲವನ್ನ ಮಾಡ್ಬೇಕು. ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಕೇಳ್ಕೊಳ್ಳಿ, ನಾನು ಇದನ್ನ ಸ್ವೀಕರಿಸಬಲ್ಲನೆ, ಇದನ್ನ ಇವನನ್ನ ಇವಳನ್ನ. ಯಾವಾಗ ಮನಸ್ಸು ಅದನ್ನ ಸ್ವೀಕಾರ ಮಾಡ್ತದೆ ಆವಾಗ ಮಾನಸಿಕವಾಗಿ ನೀವು ಅದರಿಂದ ಹೊರಗಡೆ ಬಂದಿರ್ತೀರ. ಅದ್ರ ಬಗ್ಗೆ ಏನ್ ಮಾಡ್ಬೇಕು, ನಿಮ್ಮ ಕರ್ತವ್ಯ ಏನು, ನಿಮ್ಮ ಡ್ಯೂಟಿ ಏನು, ಅದನ್ನ ಖಂಡಿತವಾಗಿ ನೀವು ಮಾಡ್ಬೇಕು. ಆದ್ರೆ ಅದು ನಿಮ್ಮ ಮನಸ್ಸನ್ನ ಬಾದರ್ ಮಾಡೋದಿಲ್ಲ. ಯಾವಾಗ ಮನಸ್ಸು ಶಾಂತವಾಗಿರುತ್ತೆ ಖಂಡಿತವಾಗಿ ನೀವು ಏನ್ ಮಾಡ್ಬೇಕು ಅದನ್ನ ಇನ್ನೂ ತುಂಬಾ ಚೆನ್ನಾಗೇ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ನನಗೆ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ. ನನ್ನ ಹೈಟಿನ ಪ್ರಕಾರ ನನಗೆ 10 kg ವೆಯ್ಟ್ ಲಾಸ್ ಮಾಡ್ಬೇಕು. ಮೊಟ್ಟ ಮೊದಲಿಗೆ ನಾನು ಅಸ್ವೀಕೃತಿಯಲ್ಲಿ ವೆಯ್ಟ್ ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ, ಅಯ್ಯೋ ವೆಯ್ಟ್ ಲಾಸ್ ಆಗುತ್ತೋ ಇಲ್ವೋ, ಇದು ವರ್ಕ್ ಆಗುತ್ತೋ ಇಲ್ವೋ, ಅದು ವರ್ಕ್ ಆಗುತ್ತೋ ಇಲ್ವೋ, ಆಯ್ತು 10 kg ವೆಯ್ಟ್ ಲಾಸ್ ಆಯ್ತು ಅಂತ ತಿಳ್ಕೊಳ್ಳಿ, ಅಯ್ಯೋ ಇನ್ನು ವೆಯ್ಟ್ ಗೇನ್ ಆಗ್ಬಿಟ್ರೆ. ಸೊ ಈ ತರ ಟೆನ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ನಾವು ಯಾವಾಗ ಅಕ್ಸೆಪ್ಟ್ ಮಾಡೋದಿಲ್ಲ, ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಆಗುತ್ತೆ. ಈಗ ನಾನು ಎಕ್ಸಾಮ್ ಬರೆದು ಬಂದಿರ್ತೇನೆ, ರಿಸಲ್ಟ್ ನನ್ನ ಕೈಯಲ್ಲಿಲ್ಲ. ಸೊ ರಿಸಲ್ಟ್ ಏನಾದ್ರೂ ನನ್ಗೆ ಓಕೆ ಅಂತ ಮಾನಸಿಕವಾಗಿ ಅಕ್ಸೆಪ್ಟ್ ಮಾಡಿದ್ರೆ ನೀವು ಆರಾಮಾಗಿರ್ತೀರಾ. ಇಲ್ಲ ನಂಗೆ ರಿಸಲ್ಟ್ 90 ಮೇಲೆ ಬರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮನಸ್ಸು ತುಂಬಾ ತಳಮಳದಲ್ಲಿರುತ್ತೆ ಆ ರಿಸಲ್ಟ್ ಬರೋ ತನಕನು. ನಮ್ಮ ಉದ್ದೇಶ ಏನು, ಮಾನಸಿಕವಾಗಿ ಶಾಂತವಾಗಿರೋದಲ್ವಾ. ಆ ಶಾಂತವಾಗಿರ್ಲಿಕ್ಕೆ ಈ ಸ್ವೀಕಾರದ ಮನೋಭಾವ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕಾಲ್ ಮಾಡ್ತಾ ಇದ್ದೀರಾ, ಆ ಕಡೆ ಅವ್ರು ರಿಸೀವ್ ಮಾಡ್ತಾ ಇಲ್ಲ, ಅಯ್ಯೋ ನಾನು ಕಾಲ್ ಮಾಡ್ತಾ ಇದ್ದೀನಿ, ಯಾಕೆ ರಿಸೀವ್ ಮಾಡ್ತಿಲ್ಲ, ಈ ತರ ನೀವು ಕೇಳ್ಕೊಂಡ್ರೆ ನಿಮ್ಗೆ ಟೆನ್ಷನ್ ಆಗುತ್ತೆ ಹೊರತು ಆ ಕಡೆಯವರು ಫೋನ್ ಎತ್ತುದಿಲ್ಲ. ಹಾ ಓಕೆ, ಅವ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಅವ್ರಿಗೆ ಏನೋ ಬಿಸಿ ಇರ್ಬೋದು. ಈ ತರ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅವಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನೀವು ಇನ್ನೊಂದ್ಸರಿ ಮತ್ತೊಂದ್ಸರಿ ಒಂದು 10 ನಿಮಿಷ ಬಿಟ್ಟು ಕಾಲ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಹೇಳ್ಬೋದು ನಾವು ಮನಸ್ಸಲ್ಲಿ ಅವಾಯ್ಡ್ ಮಾಡ್ತೇವೆ ಅನ್ನೋದು. ಇನ್ಫ್ಯಾಕ್ಟ್ ಈ ತರ ಅವಾಯ್ಡ್ ಮಾಡೋದು ಸಾಧ್ಯನೇ ಇಲ್ಲ. ನೀವೊಂದ್ಸರಿ ಆಲೋಚನೆ ಮಾಡಿ ನೋಡಿ, ನೀವು ಯಾವ್ದೋ ಮದುವೆ ಮನೆಗೆ ಹೋಗಿರ್ತೀರಾ, ಹೋಗಿದ್ದಾಗ ನಿಮ್ಗೆ ಆಗದೆ ಇರೋರು ಯಾರೋ ಬಂದಿದ್ದಾರೆ. ನಿಮ್ಮ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ಯಾವಾಗಲೂ ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರುತ್ತೆ. ಅವರು ಹೆಂಗಸರಾಗಿದ್ರೆ ಯಾವ ತರ ಸೀರೆ ಉಟ್ಟಿದ್ದಾರೆ, ಯಾವ ತರ ಒಡವೆ ಹಾಕಿದ್ದಾರೆ, ಈ ತರ ನೋಡ್ತಾರೆ. ಗಂಡಸರಾಗಿದ್ರೆ ಅವ್ರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಓ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೇನೋ. ಅಂದ್ರೆ ನಮ್ಮ ಮೆಂಟಲ್ ಸ್ಪೇಸ್ ಅನ್ನ ಅವರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ನಮ್ಮ ಮೈಂಡ್ ಮೆಂಟಲ್ ಎನರ್ಜಿನ ಯಾವಾಗಲೂ ಡ್ರೈನ್ ಮಾಡ್ತಾ ಇರ್ತಾರೆ. ನೀವು ಅಕ್ಸೆಪ್ಟೆನ್ಸ್ ಅನ್ನ ಎಷ್ಟು ಮಟ್ಟಿಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ, ಆ ವ್ಯಕ್ತಿ ನಿಮ್ ಎದುರಿಗೆ ಬಂದು ಮಾತಾಡಿದ್ರು ಏನು ಆಗಿಲ್ದೇ ಇರೋ ತರ ಮಾತಾಡುವಷ್ಟು ಶಕ್ತಿ ಬರಬೇಕು.
ಹಾಗಾದ್ರೆ ಪ್ರತಿಯೊಂದು ಸನ್ನಿವೇಶದಲ್ಲಿ ಪ್ರತಿಯೊಂದು ವ್ಯಕ್ತಿಯನ್ನ ನಾನು ಸ್ವೀಕರಿಸಬಲ್ಲೆನೆ ಅಂತ ಕೇಳ್ಕೊಳ್ಳಿ. ಅದನ್ನ ನೀವು ಮಾನಸಿಕವಾಗಿ ಸ್ವೀಕಾರ ಮಾಡಿದಾಗ ನೀವು ಏನ್ ಮಾಡ್ಬೇಕು ಅಂದ್ರೆ ಇನ್ನು ಇನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. 90% ಆಫ್ ದ ಟೈಮ್ ಎಸ್ ಅನ್ನೋ ಆನ್ಸರ್ ಈಸಿಯಾಗಿ ಬರುತ್ತೆ, ಆದರೆ ಒಂದು 10% ಟೈಮ್ ಅಲ್ಲಿ ಎಸ್ ಆನ್ಸರ್ ಬರೋದು ತುಂಬಾ ಕಷ್ಟ. ಈಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರದವ್ರು ಯಾರೋ ತೀರ್ಕೊಂಡ್ಬಿಟ್ಟಿದ್ದಾರೆ, ತುಂಬಾ ಯಂಗ್ ಏಜ್, ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡೋದು, ಹೇಗೆ ಸ್ವೀಕಾರ ಮಾಡೋದು? ಹಾಗಂತ ಮನಸ್ಸು ಜೊತೆ ಫೈಟ್ ಮಾಡಬೇಡಿ, ಆ ಅಸ್ವೀಕೃತಿಯನ್ನ ಸ್ವೀಕಾರ ಮಾಡಿ. ಕ್ಯಾನ್ ಐ ಅಕ್ಸೆಪ್ಟ್ ದಿಸ್? ನೋ. ಆ ನಾನ್ ಅಕ್ಸೆಪ್ಟೆನ್ಸ್ ಅನ್ನ ಸ್ವೀಕಾರ ಮಾಡಿ ಫಸ್ಟ್. ಆ ನಾನ್ ಅಕ್ಸೆಪ್ಟೆನ್ಸ್ ಅನ್ನ ಸ್ವೀಕಾರ ಮಾಡಿ ಮನಸ್ಸು ಓಪನ್ ಅಪ್ ಆಗುತ್ತೆ. ಇಟ್ಸ್ ಓಕೆ, ನಂಗೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಮನಸ್ಸನ್ನ ಕಾಮ್ ಡೌನ್ ಮಾಡಿ. ಆ ನಂತರ ಯಾಕೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದನ್ನ ಹೇಗೆ ಸ್ವೀಕಾರ ಮಾಡಬಹುದು, ಇದೇ ತರ ಸನ್ನಿವೇಶವನ್ನ ಬೇರೆಯವ್ರು ಹೇಗೆ ಸ್ವೀಕಾರ ಮಾಡಿದ್ದಾರೆ, ಈ ತರ ಮನಸ್ಸು ಓಪನ್ ಅಪ್ ಆದವಾಗ ಆ ತರ ಒಂದೊಂದು ಕ್ವಶನ್ ಅನ್ನ ಹಾಕೊಳ್ತಾ ನಿಧಾನವಾಗಿ ಡೈಲಿ 1% ಸ್ವೀಕಾರ ಮಾಡಿದ್ರೆ ಒಂದು 100 ದಿನದಲ್ಲಿ 100% ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದು ಎಷ್ಟೇ ಕಷ್ಟವಾದ ಸನ್ನಿವೇಶ ಇರಲಿ, ಸ್ವೀಕಾರದ ಕಡೆಗೆ ನಾವು ಡೈಲಿ ಒಂದೊಂದೇ ಹೆಜ್ಜೆನ ಇಟ್ಟಾವಾಗ ನಮ್ಮ ಮನಸ್ಸು ಹಗುರವಾಗ್ತಾ ಬರ್ತದೆ. ಇಲ್ಲಾಂದ್ರೆ ನಾವು ಹೇಳ್ತೇವೆ ಟೈಮ್ ಹೀಲ್ಸ್, ಶುದ್ಧವಾದ ಸುಳ್ಳು. ಟೈಮ್ ಹೀಲ್ಸ್ ಅಂದ್ರೆ ಏನು, ಈಗ ಒಂದು ಏನೋ ಆಗಿದೆ, ಅದ್ರ ಮೇಲೆ ಹಲವಾರು ಮೆಮೊರಿಗಳು ಪೈಲಪ್ ಆಗಿ ಅದು ಮರ್ತು ಹೋಗುತ್ತೆ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡಿದವಾಗ 20 ವರ್ಷ ಆದ ನಂತರನು ಅದೇ ತರ ಫೀಲಿಂಗ್ ನಿಮ್ಗೆ ಬರುತ್ತೆ. ನಾನು ಹಲವಾರು ಕೌನ್ಸಿಲಿಂಗ್ ಮಾಡಿದ್ದೇನೆ, ಆ ಕೌನ್ಸಿಲಿಂಗ್ ಅಲ್ಲೆಲ್ಲ ಏನ್ ಮಾಡ್ತಾರೆ, ಅಳ್ತಾರೆ. ಆಮೇಲೆ ಕೇಳುವಾಗ ಯಾವಾಗ ಆಗಿರುತ್ತೆ, 20 ವರ್ಷ ಹಿಂದೆ ಆಗಿರುತ್ತೆ. ಆ ವ್ಯಕ್ತಿ ಈಗ ಬದುಕೇ ಇರೋದಿಲ್ಲ, ಅವ್ರು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತಾರೆ. ಯಾಕೆ ಹೇಳಿ, ಅದನ್ನ ಅವ್ರಿಗೆ ಇನ್ನೂ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಮೊದಲನೇದಾಗಿ ಯಾವಾಗಲೂ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನಾನು ಇದನ್ನ ಸ್ವೀಕರಿಸಬಲ್ಲೇನೆ? ಆನ್ಸರ್ ಎಸ್ ಅಂತ ಬಂದ್ರೆ ನೀವು ಅದರಿಂದ ಮಾನಸಿಕವಾಗಿ ಹೊರಗಡೆ ಬಂದಿರ್ತೀರಾ. ನೋ ಅಂತ ಬಂದಾವಾಗ ರಿಫ್ಲೆಕ್ಟ್ ಮಾಡಿ, ಫೈಟ್ ಮಾಡಬೇಡಿ ಅದ್ರ ಜೊತೆ. ಆ ಅಸ್ವೀಕೃತನ ಸ್ವೀಕಾರ ಮಾಡಿಬಿಟ್ಟು ಆ ನಂತರ ಹೇಗೆ ಸ್ವೀಕಾರ ಮಾಡಬಹುದು, ಯಾಕೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆಯವ್ರು ಯಾವ ತರ ಸ್ವೀಕಾರ ಮಾಡಿದ್ದಾರೆ, ಈ ತರ ಪ್ರಶ್ನೆಯನ್ನ ತಗೊಂಡು ನಿಧಾನ ಸ್ವೀಕಾರದ ಕಡೆಗೆ ನಿಮ್ಮ ಹೆಜ್ಜೆ ನೀಡಿ. ನಿಮ್ಮ ಎಲ್ಲಾ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ ನಿಮ್ಮನ್ನ ದೂರ ಬಿಟ್ಟು ದೂರ ಓಡ್ ಹೋಗುತ್ತೆ. ನನ್ನ ಹೆಸರು ಡಾಕ್ಟರ್ ಅಶ್ವಥ್ ಹೆಗಡೆ. ನಮಸ್ತೆ.

ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು, ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕೊಲ್ಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಇಷ್ಟದ ಹಾಡನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಕರೆಯನ್ನು ಮಾಡುವಂಥ ಸಂಖ್ಯೆ 6364204949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅದೇ ರೀತಿ ಮೊದಲನೇದಾಗಿ ಕಾರ್ಯಕ್ರಮದ ಮೊದಲಿಗೆ ಎಸ್ ಜಾನಕಿ ಅವರು ಹಾಡಿರುವಂಥ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ನಮ್ಮ ತುಳುವಿನಲ್ಲಿ ಎಸ್ ಜಾನಕಿ ಅವರು ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಅದರಲ್ಲೂ ಕೂಡ ನಾವು ನೋಡಬೇಕು ಅಂತಿದ್ರೆ ಬಯ್ಯ ಮಲ್ಲಿಗೆ ಆಗಿರ್ಬೋದು, ಅಥವಾ ಕೋಟಿ ಚೆನ್ನೈ ಚಿತ್ರದ ಎಕ್ಕಸಕ ಆಗಿರ್ಬೋದು, ಇಂತಹ ಕೆಲವೊಂದು ಹಾಡುಗಳನ್ನು ನಮ್ಮ ತುಳು ಭಾಷೆಯಲ್ಲೂ ಕೂಡ ಹಾಡಿದ್ದಾರೆ. ಅಂದರೆ ಬೇರೆ ಭಾಷೆಗಳಲ್ಲೂ ಹಾಡೋದರ ಜೊತೆಗೆ ನಮ್ಮ ತುಳು ಭಾಷೆಯಲ್ಲೂ ಕೂಡ ಅದೆಷ್ಟೋ ಹಾಡುಗಳನ್ನು ಹಾಡಿದ್ದಾರೆ. ಎಸ್ ಜಾನಕಿ ಅವರ ಬಗ್ಗೆ ಈ ಹಿಂದೆ ಕಾರ್ಯಕ್ರಮದಲ್ಲಿ ಮಾತನಾಡಿರ್ಬೋದು. ಆದರೂ ಮೊನ್ನೆಯ ದಿನ ಜುಲೈ 11ಕ್ಕೆ ವಿಧಿವಶರಾಗಿರುವಂಥದ್ದು ಗಾನ ಕೋಗಿಲೆ ಎಸ್ ಜಾನಕಿಯವರು. 48,000 ಹಾಡುಗಳನ್ನು ಹಾಡಿದಂಥವರು. ಅದೇ ರೀತಿ ಅದು ತಮಿಳಾಗಿರ್ಬೋದು, ತೆಲುಗಾಗಿರ್ಬೋದು, ಕನ್ನಡ, ಮಲಯಾಳಂ, ಒಡಿಯಾ, ಹಿಂದಿ, ಅದೇ ರೀತಿ ತುಳು, ಬಡಗ, ಬಂಗಾಳಿ, ಉರ್ದು, ಪಂಜಾಬಿ, ಕೊಂಕಣಿ, ಮರಾಠಿ, ಸಿಂಧಿ, ಹೀಗೆ ಮುಂತಾದ 10-17 ಹೆಚ್ಚಿನ ಭಾರತೀಯ ಭಾಷೆಗಳಲ್ಲಿ ಹಾಡನ್ನು ಹಾಡಿದಂತಹ ಎಸ್ ಜಾನಕಿಯವರ ಬಯ್ಯ ಮಲ್ಲಿಗೆ ಚಿತ್ರದ ಗೀತೆಯನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆಯನ್ನು ಮಾಡಬಹುದು 6364204949 ಈ ಒಂದು ಸಂಖ್ಯೆಗೆ. ಮುಂದಕ್ಕೆ ಬರ್ತಾ ಇದೆ ಬಯ್ಯ ಮಲ್ಲಿಗೆ ಚಿತ್ರದ ಡಿಂಗಿರಿ ಮಾಮ ಡಿಂಗಿರಿ ಮಾಮ ಅನ್ನುವಂಥ ಹಾಡು. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕು.

0: 90.8 FM ಇದು ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಈಗಾಗಲೇ ಎಸ್ ಚಾಣಕ್ಯ ಅವರು ಹಾಡಿರುವಂಥ ಒಂದು ಗೀತೆಯನ್ನು ಕೇಳ್ತಾ ಬಂದ್ರಿ, ಬಯ್ಯ ಮಲ್ಲಿಗೆ ಚಿತ್ರದಿಂದ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ರೀ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾ ವಿಜಯಪುರದಿಂದ ಬಂದೆ, ನವಾಜ್ ಅಂತ ಮಾತಾಡಕತ್ತೀನಿ ಮೇಡಮ್.
0: ನವಾಜ್ ಅವರು ಕಾರ್ಯಕ್ರಮ? ಹಾ ನಾನು ಆರಾಮ. ನೀವು ಆರಾಮನಾ?
1: ಆರಾಮದೇವ್ರಿ ಮೇಡಮ್. ನಾವು
0: ಓಕೆ ಓಕೆ ಹೇಳಿ ಸರ್, ಯಾವ ಹಾಡು ಕೇಳಿವತ್ತು?
1: ನಮ್ಮದು ರೀ ಮೇಡಮ್, ಇವತ್ತು ಎಸ್ ಜಾನಕಿ ಅವ್ರದ್ದು ರೀ ಒಂದು. ಅದು ಇದು ರೀ ಮೇಡಮ್, ಅದು ಯಾವ್ದಪ್ಪ ಅಂದ್ರ ಮುದಡಿದ ತಾವಾರೆ ಅರಳಿತೆ ಚಿತ್ರದಾಗ ಅದ ನೋಡ್ರಿ ಮೇಡಮ್. ಅರಳಿದೆ ಅರಳಿದೆ ಮುದಡಿದ ತಾವರೆ ಅರಳಿದೆ, ಈ ಹಾಡ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಎಸ್ ಜಾನಕಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಕೇಶನ್ ಆತ ಅವ್ರ ಎಲ್ಲಾ ಹಾಡು ಹಾಡೋದು ಬಹಳ ಚಂದ ಅದಾವ್ರಿ ಮೇಡಮ್ ಪ್ರತಿ ಒಂದ್ರಿ. ಅದ್ರ ಸಲುವಾಗಿ ಅವ್ರ ಹಾಡು ಕೇಳ್ಬೇಕಂತ ಅಪೇಕ್ಷೆ ಮೇಡಮ್, ಚಲೋ ಅದ್ರ ಹಾಡಿದ್ದು.
0: ಓಕೆ ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲಿ ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ.
1: ಹ್ಞೂ ಮೇಡಮ್,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಹಾ ಧನ್ಯವಾದ, ನಮಸ್ತೆ ಮೇಡಮ್. ನಮಸ್ತೆ.
0: ಓಕೆ, ಇದು ನವಾಜ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ಮುದುಡಿದ ತಾವರೆ ಅರಳಿತು ಚಿತ್ರದಿಂದ. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ ಅನ್ನುವಂತಹ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ. ಅದೇ ರೀತಿ ಈ ಒಂದು ಹಾಡು ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆ ಇದು. ನಮ್ಮ ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು. ಎಂ ರಂಗರಾವ್ ಅವರು ಈ ಒಂದು ಹಾಡಿಗೆ ಸಂಗೀತವನ್ನು ನೀಡಿದ್ದಾರೆ. ಅದೇ ರೀತಿ ಈ ಒಂದು ಚಿತ್ರದಲ್ಲಿ ಅನಂತನಾಗದ ಲಕ್ಷ್ಮಿ ಅವರು ನಟನೆಯನ್ನು ಮಾಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಈ ಹಾಡನ್ನು ಪ್ರಸಾರ ಮಾಡ್ತೀನಿ. ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ದರೆ ಕರೆಯನ್ನು ಮಾಡಬಹುದು. 6364240949 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ.
2: ಅಶೋಕ್ ಮಂಗಳದೇವಿ.
0: ಅಶೋಕ್ ಅಣ್ಣ ಮಂಗಳದೇವಿಯಿಂದ. ಹೇಗಿದ್ದೀರಾ ಅಶೋಕ್ ಅಣ್ಣ?
2: ಇವತ್ತು ರಜೆ ಮಾಡಿ ಮನೆಯಲ್ಲಿ ಇದ್ದೀನಿ.
0: ಓ ಹೌದಾ.
2: ಬೆಳಿಗ್ಗೆಯಿಂದ ಕೇಳ್ತಿದ್ದೀನಿ ರೇಡಿಯೋ ಸಾರಂಗ. ಅದೇ ನಂಗೆ ಎಸ್ ಜಾನಕಿ ಒಂದು ಹಾಡು ಬೇಕಿತ್ತು.
0: ಯಾವ ಹಾಡು?
2: ಅದು ಒಲವು ಗೆಲುವು ಚಿತ್ರದ್ದು.
0: ಓಕೆ.
2: ಲಕ್ಷ್ಮಿ ಮತ್ತು ರಾಜ್ಕುಮಾರ್.
0: ಅದರಲ್ಲಿ ಯಾವ ಹಾಡು?
2: ನನ್ನದೇ ಕೋಗಿಲೆ.
0: ಓಕೆ ಓಕೆ.
2: ಒಲವಿನ ಪಲ್ಲಿವೆ.
0: ಹೌದು ಹೌದು. ಹಾಡನ್ನ ಪ್ರಸಾರ
2: ಮಾಡ್ಲಿಕ್ಕಾಗ್ಲಿಕ್ಕಿಲ್ಲ.
0: ಹೌದು ಹೌದು, ನಿಜವಾಗ್ಲು.
2: ಎಸ್ ಜಾನಕಿ ಎಷ್ಟೇ ಯುಗ ಯುಗ ಬೀಳ್ಕಾರಿದ್ರು ಮತ್ತೆ ಮರಿಲದೇ ಬರ್ತದೆ.
0: ಹೌದು ಹೌದು ಹೌದು.
2: ಎಲ್ಲ ಸಾರಂಗ್ ಹೇಳಿದ್ರೆ
0: ಖಂಡಿತ ಖಂಡಿತ ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಇದು ಅಶೋಕ್ ಅವರು ಮಂಗಳದೇವಿಯಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಒಲವು ಗೆಲುವು ಚಿತ್ರದಲ್ಲಿ ನನ್ನೆದೆಯ ಕೋಗಿಲೆಯ ಒಲವಿನ ಪಲ್ಲವಿಯ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಡಾಕ್ಟರ್ ರಾಜ್ಕುಮಾರ್ ಅದೇ ಲಕ್ಷ್ಮಿ ಅವರು ನಟಿಸಿದಂತಹ ಚಿತ್ರ ಇದು, ಒಲವು ಗೆಲುವು ಅನ್ನುವಂಥ ಚಿತ್ರ. ಈ ಒಂದು ಹಾಡನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು ಅಂತ ಹೇಳ್ತಾ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಎರಡು ಕೂಡ ಎಸ್ ಜಾನಕಿ ಅವರು ಹಾಡಿರುವಂಥ ಹಾಡು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬಂದರೆ ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಹೊತ್ತು ಕರೆ ಮಾಡಬಹುದು ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದೆ ಮೇಡಮ್.
0: ಪುತ್ತೂರಿನಿಂದ ಸರಸ್ವತಿ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಮೇಡಮ್.
1: ಥ್ಯಾಂಕ್ ಯು ಮೇಡಮ್, ನಾನು ತುಂಬ ಸಮಯ ಆಯಿತು ಮೇಡಮ್ ಮಾತಾಡೋದು.
0: ಹಾಂ ಹಾಂ ಹಾಂ, ಹೌದಾ? ಓಕೆ, ಹೇಳಿ, ಯಾವ ಹಾಡು ಕೇಳುವ?
1: ನನಗೆ ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ.
0: ಓಕೆ.
1: ಯಾವ ಶಿಲ್ಪಿ ಕಂಡ ಕನಸು ನೀನು, ಯಾವ ಕವಿ ಪ್ರೇಮ ಗೀತೆ ನೀನು, ಎಂತ ಅಂದ ನೀನು, ಎಂತ ಚಂದ ನೀನು, ಒಂದು ಹಾಡು ಉಂಟಲ್ಲ ಮೇಡಮ್.
0: ಹೌದು ಹೌದು, ಈ ಹಾಡನ್ನು ಸ್ವಲ್ಪ ತಲೆ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಇದು ಪುತ್ತೂರಿನಿಂದ ಸರಸ್ವತಿಯವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಯಾವ ಶಿಲ್ಪಿ ಕಂಡ ಕನಸು ನೀನು ಅನ್ನುವಂಥ ಹಾಡನ್ನು, ಈ ಒಂದು ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಅದೇ ರೀತಿ ಎಸ್ ಜಾನಕಿ ಅವರು ಹಾಡಿರುವಂತಹ ಗೀತೆ ಇದು. ಈ ಒಂದು ಹಾಡಿಗೆ ಜಿ ಉದಯಶಂಕರ್ ಅವರು ಸಾಹಿತ್ಯವನ್ನು ನೀಡಿದ್ದಾರೆ. ಅದೇ ರೀತಿ ಇಳಯರಾಜ ಅವರ ಸಂಗೀತ ಈ ಒಂದು ಹಾಡಿಗೆ ಇದೆ. ಸರಿ, ಸುಮಾರು 1981 ತೆರೆ ಕಂಡಂತಹ ಈ ಒಂದು ಚಿತ್ರದಲ್ಲಿ ಅನಂತ್ ನಾಗರತ್ರಿ, ಜಯಮಾಲಾ ಅವರೆಲ್ಲ ಈ ಒಂದು ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಹೀಗಿರುವಾಗ ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364240949 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ನಮಸ್ತೆ
0: ನಮಸ್ತೆ, ಯಾರು ಮಾತಾಡ್ತಿರೋದು? ದಿನೇಶ್ ಅವರು ಕಾಸರಗೋಡಿನಿಂದ. ದಿನೇಶ್ ಅವರೇ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಪ್ರಾಬ್ಲಮಾ? ಓಕೆ, ಹೇಳಿ, ಯಾವ ಹಾಡು ಪ್ರಸಾರ ಮಾಡುವ? ಬಲರಾಮ ಚಿತ್ರದಿಂದ. ಸೀರೆ ಉಟ್ಟ ಸಿಂಗಾರಿಯಾ? ಓಕೆ ಓಕೆ, ನೋಡೋಣ, ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ, ಇದು ದಿನೇಶ್ ಅವರು ಕಾಸರಗೋಡಿನಿಂದ ಕರೆಯನ್ನು ಮಾಡಿ ಮಾತಾಡಿದರು. ಅಂದರೆ ಸ್ವಲ್ಪ ಧ್ವನಿ ಕೇಳಿಸ್ತಾ ಇರಲಿಲ್ಲ, ನೆಟ್ವರ್ಕ್ ಸಮಸ್ಯೆ ಕೂಡ ಇರಬಹುದು. ಆದರೆ ಅವರು ಕೇಳಿರುವಂಥ ಹಾಡು ಬಲರಾಮ ಚಿತ್ರದಿಂದ ಸೀರೆ ಉಟ್ಟ ನಾರಿ ಸಿಂಗಾರಿ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ರಾಜೇಶ್ ಕೃಷ್ಣನ್ ಅದೇ ರೀತಿ ದಿವ್ಯ ರಾಘವನ್ ಅವರು ಹಾಡಿರುವಂತಹ ಈ ಗೀತೆಗೆ ಹಂಸಲೇಖ ಅವರು ಸಾಹಿತ್ಯ ಅದರ ಸಂಗೀತವನ್ನು ನೀಡಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಹಾಗೂ ಪ್ರೇಮ ಅವರು ನಟಿಸಿದಂತಹ ಚಿತ್ರ ಇದು. ಸ್ವಲ್ಪ ಹೊತ್ತಲ್ಲಿ ಈ ಹಾಡನ್ನು ಕೂಡ ಪ್ರಸಾರ ಮಾಡ್ತೀನಿ. ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಆಗ್ತಾ ಇದೆ. ನೀವು ಕೂಡ ಇದೇ ರೀತಿ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಕರೆ ಮಾಡಿ 6364240949 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

107.8 FM. ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.85 ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಕರೆ ಮಾಡುವ ಸಂಖ್ಯೆ 6364204949 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಕರೆ ಮಾಡುವಂತಹ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಸುಬ್ರಹ್ಮಣ್ಯ ಐತಾಳ, ಉಡುಪಿ ಜಿಲ್ಲೆ ಸಾಲಿಗ್ರಾಮದಿಂದ.
0: ಉಡುಪಿ ಜಿಲ್ಲೆಯಿಂದ ಸುಬ್ರಹ್ಮಣ್ಯ ಐತಾಳ ಅವಳು. ಹೇಗಿದ್ದೀರಾ ಸರ್?
1: ಹೌದು, ತಾವ್ ಚೆನ್ನಾಗಿದ್ದೀವಿ ಮೇಡಮ್. ತಾವ್ ಹೇಗಿದ್ದೀರಾ ಮೇಡಮ್?
0: ನಾವು ಕೂಡ ಆರಾಮ. ಓಕೆ, ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ?
1: ಬಂಧನ ಚಿತ್ರದಿಂದ 101 ನೆನಪು ಎದೆಯಾಳದಿಂದ ಅಂತ. ಈ ಒಂದು ಗೀತೆ ಬೇಕಾಗಿದೆ ಮೇಡಮ್.
0: ಆ ಹಾಡನ್ನ ಪ್ರಸಾರ ಮಾಡಬೇಕಾ?
1: ಓಕೆ
0: ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಓಕೆ ಓಕೆ, ತಾವು ಕರೆ ಸ್ವೀಕರಿಸಿದಕ್ಕೂ ಧನ್ಯವಾದ.
0: ಓಕೆ ಓಕೆ ಓಕೆ, ಇದು ಸುಬ್ರಹ್ಮಣ್ಯ ಐತಾಳ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು. ಬಂಧನ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ, ಅದರಲ್ಲೂ ಕೂಡ 101 ನೆನಪು ಎದೆಯಾಳದಲ್ಲಿ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ನೀವು ಕೂಡ ಇದೇ ರೀತಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364204949 ಸಂಖ್ಯೆಗೆ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಾ, ಶ್ರೀ ಶ್ರೀ ಗುರು ಗೌರಂಗ ಶ್ರೀಕೃಷ್ಣ ಚೈತನ್ಯ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ. ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ರಿ ಮಂಜುನಾಥ ಸಿಂಹ ಕಥಾನಿ ಮಂಗಳಾಂಬಿಕೆ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಪುರಿ ಮಹಾಪ್ರಭು ಜಗನ್ನಾಥ ಬಲದೇವ ಸುಭದ್ರ ಮಹಾರಾಣಿ ಸುದರ್ಶನ ಚಕ್ರಜೀವಿ ಮಹಾರಥಯಾತ್ರೆ ಶುಭಾಶಯ ಎಲ್ಲ ಬಾಂಧವರಿಗೆ. ರಥಯಾತ್ರೆ ಗೌಜಿಯ ನಿಮ್ಮಲ್ಲಿ ಮಾತಾಜಿ?
0: ಇಲ್ಲ,
2: ನಮ್ಮಲ್ಲೆಲ್ಲ ಅಲ್ಲಲ್ಲಿ ರಥ ಚಿಕ್ಕ ಚಿಕ್ಕ ರಥ ಎಲ್ಲ ಮಾಡಿ ನಮ್ಮ ಮಠಗಳಲ್ಲೆಲ್ಲ ಮಾಡ್ತಿದ್ದಾರೆ. ಶುಭಾಶಯ. ಇದು ಇವರು ಎಸ್ ಜಾನಕಿ ಅವರದು, ಅವರ ನೆನಪಿನಲ್ಲಿ ಒಂದು ಈ ಆಕಾಶವಾಣಿ ಅಂತ ಒಂದು ಹಳೆ ಕನ್ನಡ ಸಿನಿಮಾದಲ್ಲಿ ನಂದನವನವು ಆಯ್ತು ಆನಂದವನ ಅಂತ ಒಂದು ಬಹಳ ಸೊಗಸಾದ ಹಾಡಿದೆ. ಆಕಾಶವಾಣಿ ಸಿನಿಮಾದ ಹೆಸರು. ರಾಧಾ ಸೇವಕುಂಜ ರಮಣ್ ಬಿಹಾರಿ, ರಾಧಾ ವಿನೋದ್ ಬಿಹಾರಿ, ರಾಧಾ ಮಾಧವ್, ರಾಧಾ ಶ್ಯಾಮ್ ಸುಂದರ್ ಅವರಿಗೆ ಡೆಡಿಕೇಟ್ ಮಾಡುವಂತ.
0: ಓಕೆ, ಹಾಡಿನ ಹಾಡಿನ ಸಾಲನ್ನ ಹೇಳಿ. ಆನಂದ
2: ನಂದನವನವು ಆಯ್ತು ಆನಂದವನ ಅಂತ ಫೇಮಸ್ ಹಾಡು. ಉಡುಪಿಯು ನಂದನವನ ಆಯ್ತು ಆನಂದವನ ಆಕಾಶವಾಣಿ ಅಂತ ಸಿನಿಮಾದಲ್ಲಿ.
0: ಓಕೆ, ನೋಡೋಣ, ಹಾಡು ಲಭ್ಯ ಇದ್ರೆ ಖಂಡಿತ ಪ್ರಸಾರ ಮಾಡ್ತೀನಿ.
2: ಇಲ್ಲಂದ್ರೆ ಯಾವ್ದಾದ್ರು ಕೃಷ್ಣ ಅವರು ಹಾಡಿರುವ ಕೃಷ್ಣನ ಹಾಡು ಯಾವ್ದಾದ್ರು ಇದ್ರೆ ವಿಶೇಷ ಇವತ್ತು ಶ್ರದ್ಧಾಂಜಲಿಯ ರೂಪದಲ್ಲಿ
0: ನೋಡುವ.
2: ದಾಮೋದರ ಮದನ್ ಮೋಹನ್ ಅವರಿಗೆ ಡೆಡಿಕೇಟ್ ಮಾಡುವ ಅಂತ. ಜಗನ್ನಾಥ ರಥಯಾತ್ರೆಗೂ ಒಂದು ಆ ನೆನಪಿನಲ್ಲಿ ಎಲ್ಲ ಅವರ ಭಕ್ತರಿಗೆ ಅವರಿಗೆ.
0: ಓಕೆ ಓಕೆ, ನೋಡುವ.
2: ಹರೇ ಕೃಷ್ಣ ರಾಧೆ ರಾಧೆ, ಹರೇ ಕೃಷ್ಣ, ಧನ್ಯವಾದ.
0: ಓಕೆ ಓಕೆ, ಧನ್ಯವಾದಗಳು.
2: ಹರೇ ಕೃಷ್ಣ, ಜಯ ಜಗನ್ನಾಥ.
0: ಓಕೆ, ಇದು ಪ್ರೇಮ್ ಪ್ರದೀಪ್ ದಾಸ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು. ಆಕಾಶವಾಣಿ ಅನ್ನುವಂತಹ ಚಿತ್ರದಲ್ಲಿ ಏನು ನಂದನ ವನ ಆಯಿತು ಆನಂದವನ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ತುಂಬ ಹಳೆಯ ಗೀತೆ ಅಂತ ಅಂದ್ಕೊಳ್ತೀನಿ ನಾನು, ಹಾಗಾಗಿ ಸದ್ಯಕ್ಕೆ ನಮಗೀಗ ಲಭ್ಯ ಆಗ್ತಾ ಇಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಲಭ್ಯ ಆದರೆ ಖಂಡಿತ ಪ್ರಸಾರ ಮಾಡ್ತೇನೆ. ಅಥವಾ ಎಸ್ ಜಾನಕಿ ಅವರು ಹಾಡಿರುವಂತಹ ಕೃಷ್ಣನಿಗೆ ಸಂಬಂಧಪಟ್ಟ ಯಾವುದಾದ್ರೂ ಗೀತೆಯನ್ನು ಇದ್ದರೆ ಖಂಡಿತ ಪ್ರಸಾರ ಮಾಡ್ತೀನಿ. ಅದೇ ರೀತಿ ನೀವು ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ಗ್ರೌಂಡ್ 7.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಒಲವಿನ ಹಾಡನ್ನು ಕೇಳುವಂಥ ಹೊತ್ತು ಕರೆಯನ್ನು ಮಾಡುವಂಥ ಸಂಖ್ಯೆ 6364240499. ಈ ಒಂದು ಸಂಖ್ಯೆಗೆ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಸಿಟಿ ಚಂದ್ರಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್, ಯಾವ ಹಾಡು ಕೇಳಬೇಕು?
1: ನನಗೆ ಇದು ಸ್ವಲ್ಪ ಎಸ್ ಜಾನಕಿ ಅವರ ನೆನಪಿಗಾಗಿ ಅನುರಾಗ ಬಂಧನ ಅಂತ ಒಂದಿದೆ, ಒಂದು ಆ ಫಿಲಮ್.
0: ಯಾವುದು
1: ಅನುರಾಗ ಬಂಧನದಲ್ಲಿ ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ ಅಂತ ಇದೆ. ಸವಿ ನೆನಪೆ ಮನದಲ್ಲಿ ಆರಾಧನೆ ಅಂತ ಇದೆ. ಎಸ್ ಜಾನಕಿ ಅವರ ನೆನಪಿಗಾಗಿ ಮೇಡಮ್, ಅವರು ಎಂದೋ ಮರೆಯದ ಮಾಣಿಕ್ಯ ಅವರು.
0: ಹೌದು
1: ಮೇಡಮ್, ನಿಮ್ಮ ವಾಯ್ಸ್ ಚೇಂಜ್ ಆಗಿದೆ ಸ್ವಲ್ಪ. ಮಳೆ ಆಯ್ತಾ?
0: ವಾಯ್ಸ್ ಚೇಂಜ್ ಆಗಿದಾ?
1: ಸ್ವಲ್ಪ ನೆಗಡಿ ಆದ್ರೆ ತಗೊಂತ ಇದೆ.
0: ಇಲ್ಲ ಸರಿ ಇದೆ.
1: ಹೌದಾ? ಊಟ ಎಲ್ಲ ಆಯ್ತು ಮೇಡಮ್?
0: ಊಟ ಎಲ್ಲ ಆಯ್ತು. ತಮ್ದಾಯ್ತಾ?
1: ಮಳೆ ಬರ್ತಾ ಇಲ್ಲ ಮಂಗಳೂರಿಗೆ?
0: ಇಲ್ಲ, ಈ ಮಳೆ ಸದ್ಯಕ್ಕೆ ನಿಂತಿದೆ, ಮಳೆ ಬರ್ತಾ ಇಲ್ಲ.
1: ಈ ವರ್ಷ ಭಾರಿ ಕೊರತೆ ಅಂತೆ, 65% ಕೊರತೆ ಅಂತ ಹೇಳ್ತಾ ಇದ್ರು ಹವಾಮಾನ ಇಲಾಖೆ.
0: ಹೌದು ಹೌದು ಹೌದು, ಈ ವರ್ಷ ಮಳೆ ಭಾರಿ ಕಡಿಮೆ ಇದೆ.
1: ರೈತರು ಬಾಳು ಬಹಳ ಸಂಕಷ್ಟ ಆಗೋಯ್ತು.
0: ಹೌದು.
1: ಏನ್ ಮಾಡ್ತೀರಾ?
0: ಖಂಡಿತ ಖಂಡಿತ, ನೀವು ಕೇಳಿರುವಂತಹ ಹಾಡನ್ನ ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ನಮಸ್ಕಾರಗಳು.
0: ಓಕೆ ಓಕೆ. ಇದು ಸಿಟಿ ಚಂದ್ರಶೇಖರ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ನಿನ್ನ ಸವಿ ನೆನಪಿ ಅನ್ನುವಂತ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಎಸ್ ಜಾನಕಿ ಅವರು ಹಾಡಿರುವಂಥ ಹಾಡು. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು. 6364240499 ಈ ಒಂದು ಸಂಖ್ಯೆಗೆ. ಇವತ್ತಲ್ಲ, ನಾಳೆಯ ದಿನ, ಯಾಕಂದರೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಹಾಗಿರುವಾಗ ನೀವು ನಾಳಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಹಾಗಿರುವಾಗ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಅದೇ ರೀತಿ ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಒಂದಿಷ್ಟು ಹಾಡುಗಳ ಜೊತೆಗೆ, ಅದೇ ರೀತಿ ನಿಮ್ಮ ಕರೆಗಳು, ನಿಮ್ಮ ಒಂದಿಷ್ಟು ಏನು ನಿಮ್ಮ ಒಲವಿನ ಹಾಡನ್ನು ಕೇಳುವಂತಹ ಒಂದು ಅವಕಾಶ ಖಂಡಿತ ಪ್ರತಿದಿನ ಇರುತ್ತೆ. ಪ್ರತಿದಿನ ಅಂದರೆ ಕೆಲವರು ಪ್ರತಿದಿನ ಕಾಲ್ ಮಾಡ್ತೀರಾ, ಅವರು ಆದಷ್ಟು ಒಂದು ಅಂದರೆ ಕಾಲ್ ಮಾಡಬೇಡಿ ಅಂತ ನಾವು ಎಲ್ಲೂ ಹೇಳೋದಿಲ್ಲ. ಆದರೆ ಒಂದಿಷ್ಟು ಬೇರೆಯವರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಇತರ ಕೇಳುಗರಿಗೂ ಕೂಡ ಅವಕಾಶ ಮಾಡಿಕೊಡುವಂಥದ್ದು ಧರ್ಮ. ಹಾಗಿರುವಾಗ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಮನಸ್ಸನ್ನು ಮಾಡಿದರೆ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಹಾಗಾದರೆ ಪ್ರತಿದಿನ ಕಾಲ್ ಮಾಡಿದಾಗ ಬೇರೆಯವ್ರಿಗೂ ಕೂಡ ಅವಕಾಶ ಬೇಕಲ್ವ? ಹಾಗಿರುವಾಗ ಅವರು ಕೂಡ ಅಂದ್ಕೊಳ್ತಾರೆ ನಮಗೆ ಕಾಲ್ ಸಿಗೋದಿಲ್ಲ, ನಮ್ಮ ಕಾಲ್ ತೆಗೆಯುವುದಿಲ್ಲ ಅಂತ ಅಂದ್ಕೊಳ್ತಾರೆ ಕೆಲವರು. ತೆಗೆಯೋದೇ ಇರೋದಿಲ್ಲ, ನಾವು ತೆಗಿತೇವೆ, ಪ್ರತಿಯೊಬ್ಬರ ಕಾಲನ್ನು ಕೂಡ ಪಿಕ್ ಮಾಡ್ತೇವೆ. ಆದರೆ ಕೆಲವೊಮ್ಮೆ ಬ್ಯುಸಿ ಬರ್ತಾ ಇರ್ಬೋದು, ಲೈನ್ ಬ್ಯುಸಿ ಬರುತ್ತೆ, ಯಾಕಂದರೆ ಸಾಕಷ್ಟು ಕಾಲ್ಗಳು ಬರ್ತಾ ಇರ್ತದೆ. ಹಾಗಿರುವಾಗ ಈ ಮಾತನ್ನು ಹೇಳ್ತಾ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಿಂದ ಹೊರಡ್ತಾ ಇದ್ದೀನಿ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕಲಾಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾಸಾರಂಗ್ಗೆ ಪ್ರೀತಿಯ ಸ್ವಾಗತ. ನಾನು ಭಾಸ್ಕರ್ ರೈ ಕುಕ್ಕೋಳಿ. ಕಲಾಸಾರಂಗ್ನಲ್ಲಿ ವಿಭಿನ್ನ ಕ್ಷೇತ್ರಗಳ ಸಾಧಕರನ್ನು ಪರಿಚಯಿಸುವ ಮೂಲಕ ಅವರ ಮಾತುಗಳನ್ನು ಕೇಳ್ತಾ ಬಂದಿದ್ದೀರಿ. ಕಲೆ ಎನ್ನುವಂಥದ್ದು ಎಲ್ಲ ವಿಭಾಗಗಳಲ್ಲಿ ಕೂಡ ಎದ್ದು ಕಾಣುವಂತಹ ಒಂದು ಪ್ರಕಾರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಾಂಸ್ಕೃತಿಕ ಸಂಗತಿಗಳು ಕೂಡ ಇದ್ದಾವೆ. ಅದರ ಜೊತೆಗೇನೆ ಬರುವಂಥದ್ದು ಸಾಹಿತ್ಯ, ಶಿಕ್ಷಣ, ಸಂಸ್ಕೃತಿ ಇತ್ಯಾದಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತಹ ಅನೇಕ ಸಾಧಕರು ಈಗಾಗಲೇ ಮಾತಾಡಿದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ಅಂಥದ್ದೇ ಮತ್ತೊಂದು ಸಂಚಿಕೆ ಈಗ ತೆರೆದುಕೊಳ್ತಾ ಇದೆ. ನನ್ನ ಜೊತೆ ಸಾರಂಗ ಬಳಗದ ಬಿಂದ್ಯಾ ಕುಲಾಲ್ ಮತ್ತು ಎಡ್ವರ್ಡ್ ಲೋಬೋ ಅವರಿದ್ದಾರೆ. ನಾವು ಮೂವರೀಗ ಬಂದಿರುವಂಥದ್ದು ನಮ್ಮ ಉರ್ವ ಮಾರ್ಕೆಟ್ನನ್ನು ದಾಟಿ ಇಲ್ಲಿ ಬೋಳೂರು ಪರಿಸರಕ್ಕೆ. ಈ ಬೋಳೂರಿನಲ್ಲಿ ಕಲ್ಲಾವ್ ಲೇನ್ ಅಂತ ಒಂದಿದೆ. ಅದರ ಒಳಗಡೆ ಸ್ವಲ್ಪ ಮುಂದೆ ಬಂದರೆ ಕಲ್ಲಾವ್ ಬಿ ಮನೆ ಸಿಗ್ತದೆ. ಇಲ್ಲಿ ಸಾಹಿತ್ಯ ಸೇವಕ ಶ್ರೇಷ್ಠ ದಂಪತಿಗಳಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಕೂಡ ಶಿಕ್ಷಕರು. ಆಮೇಲೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ವಿಶೇಷವಾದ ಕಾಳಜಿಯಿಂದ ಕೆಲಸ ಮಾಡುವವರು. ಸಾವಿರಾರು ಮಕ್ಕಳಿಗೆ ಕಲಿಸಿದವರು. ಅನೇಕ ಸಾಹಿತ್ಯ ಸಂಘಟನೆಗಳನ್ನು ಮಾಡಿದವರು. ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಾಸಕ್ತಿಯನ್ನು ಬೆಳೆಸಿದವರು. ಅದರ ಬಗ್ಗೆ ಕಮ್ಮಟ ಕಾರ್ಯಾಗಾರಗಳನ್ನು ಕೂಡ ಮಾಡಿದವರು. ಹಾಗಾಗಿ ಇಬ್ಬರು ಕೂಡ ಅವರದೇ ಆದಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದದ್ದರಿಂದ ಅವರನ್ನು ಪ್ರತ್ಯೇಕವಾಗಿ ಮಾತಾಡಿಸುವುದಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಅವರು ಬೇರೆ ಯಾರೂ ಅಲ್ಲ, ಬಿ ಶ್ರೀನಿವಾಸ ರಾವ್ ಮತ್ತು ಸಾವಿತ್ರಿ ಎಸ್ ರಾವ್ ದಂಪತಿ. ಪ್ರಶಸ್ತಿ ವಿಜೇತ ಶಿಕ್ಷಕರು ಕೂಡ, ದೀರ್ಘಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಅವರ ಮಾತುಗಳನ್ನು ನಾವು ಕೇಳಬೇಕು. ಈಗ ಮೊದಲಿಗೆ ನಾನು ಬಿ ಶ್ರೀನಿವಾಸ ರಾವ್ ಅವರನ್ನು ಮಾತಾಡಿಸ್ತೇನೆ. ನಮಸ್ಕಾರ ಶ್ರೀನಿವಾಸ ರಾವ್ರೆ, ಬಹಳ ಸಂತೋಷ ಆಯಿತು. ಬಹುಶಃ 90 ಒಂದು ವಯಸ್ಸಿನಲ್ಲಿ ಈಗಲೂ ಕೂಡ ಜೀವನೋತ್ಸಾಹದಿಂದ ಇರತಕ್ಕಂತಹ ಒಬ್ಬರು ಸಾಧಕರು ನೀವು. ನಮಗೆ ಭಾಳ ಸಂತೋಷ. ನಿಮ್ಮಂಥ ಹಿರಿಯರ ಜೊತೆಯಲ್ಲಿ ಮಾತನಾಡುವಾಗ ಅನೇಕ ಜೀವನಾನುಭವಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಒಂದು 4 ದಶಕಗಳ ಸೇವೆಯನ್ನು ದಾಖಲಿಸಿದಂತಹ ವ್ಯಕ್ತಿ. ಅದರ ಜೊತೆಗೆ ಬರೀ ಅದನ್ನೊಂದು ವೃತ್ತಿಯಾಗಿ ಸ್ವೀಕಾರ ಮಾಡಿದ್ದಲ್ಲ, ಬೇರೆ ಬೇರೆ ರೀತಿಯಲ್ಲಿ ಆ ಶಿಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಲ್ಲದೆ ಅನೇಕ ಮಂದಿಗಳನ್ನು ಬೆಳೆಸಿದವರು ಕೂಡ. ಆದ್ದರಿಂದ ನಾನು ಮೊದಲಿಗೆ ನಿಮ್ಮಲ್ಲಿ ಕೇಳುವುದು, ಈ ಒಂದು ಶೈಕ್ಷಣಿಕವಾದ ಆಸಕ್ತಿ, ಸಾಂಸ್ಕೃತಿಕವಾದಂತಹ ಒಂದು ರುಚಿ ಮತ್ತು ಈ ಸಂಘಟನಾತ್ಮಕವಾದಂತಹ ಕೆಲಸ ಕಾರ್ಯಗಳು, ಇದಕ್ಕೆಲ್ಲ ಮೂಲ ಪ್ರೇರಣೆ ಏನು ನಿಮಗೆ?
2: ಮೂಲ ಪ್ರೇರಣೆ ಅಂತ ಹೇಳಿದ್ರೆ, ನಮಗೆ ಶಾಲೆಯಲ್ಲಿ ಕಲಿಯುವಾಗಲೇ ಈ ರೀತಿ ಶಿಕ್ಷಕರಾಗಬೇಕು ಅಂತ ಆಸೆ ಇತ್ತು. ಭಾಷಣ ಮಾಡೋದ್ರೆಲ್ಲ ಇತ್ತಾಗ, ಆಗ ಶಾಲೆಯಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು. ನಮ್ಮ ಶಾಲೆಯಲ್ಲಿ ಕೆಂಡ್ರ ಹೈಸ್ಕೂಲ್ನಲ್ಲಿ ಮಾಸ್ಟ್ರು ನಮ್ಮನ್ನು ಕರೆದು ಅವರಿಗೆ ಬೇಕಾದಂತಹ ಸೌಕರ್ಯಗಳನ್ನೆಲ್ಲ ಕೊಟ್ಟು ಕಲಿಸ್ತಾ ಇದ್ರು. ನಾನು ಒಂದು ಹೇಳಲೇಬೇಕು, ನಾನು ಏನಂತ ಹೇಳಿದ್ರೆ, ನಾ ಬಡತನದಲ್ಲಿ ಇದ್ದೇವರು. ಆಗ ಶಾಲೆಯಲ್ಲಿ 5 ರೂಪಾಯಿ ಸಂಬಳ ಕೊಡ್ಲಿಕ್ಕಿತ್ತು. ಸಂಬಳ ಕೊಡಲಿಕ್ಕೆ ಕಷ್ಟ ಆಯ್ತು. ಕಷ್ಟ ಆದಾಗ ಏನು ಮಾಡೋದು, ಮಾಸ್ಟ್ರ್ ಅಲ್ಲಿ ಸಂಬಳ ಇಲ್ಲ ಅಂತ ನನ್ನ ಕ್ಲಾಸಿಂದ ಹೊರಗೆ ಹಾಕಿದ್ರು. ಆಗ ಹೆಡ್ ಮಾಸ್ಟರ್ ಅವರು ಸುಪರ್ವಿಷನ್ಗೆ ಬಂದಾಗ ಕ್ಲಾಸಿಂದ ಹೊರಗೆ ನಿಂತಿದ್ದೆ ನಾನು. ಆಗ ಅವರು ಕೇಳಿದರು, ಕೇಳಿ ಏನು ಹೊರಗೆ ನಿಂತದ್ದು ಅಂತ. ಸರಿ ಹೇಳಿದೆ ನಾನು, ಇಲ್ಲ ಫೀಸ್ ಕೊಡಲಿಲ್ಲ ಅದಕ್ಕೆ. ಹಾಗಾದ್ರೆ ಆಫೀಸ್ ಕೊಂಡೇ ಬಾ ಅಂತೇಳಿ ಆಫೀಸ್ ಕೊಂಡೇ ಹೋದೆ. ಅವರು ಕ್ಲಾಸ್ ಟೀಚರನ್ನು ಕರೆದು ನನ್ನ ಮಾರ್ಕ್ ಎಲ್ಲ ಕೇಳಿದರು. ಮಾರ್ಕ್ ಕೇಳಿದೆ ಅಂತ ಹೇಳಿದರು, ನೀನು ನಾಳೆಯಿಂದ ಸಂಬಳ ಕೊಡೋದು ಬೇಡ, ಶಾಲೆಯಲ್ಲಿ ಕಲಿತು ಹುಷಾರಾಗಿ ನೀನು ಅಂತ ಹೇಳಿದರು. ಆಯ್ತು ಅಂತ ಹೇಳಿದೆ. ಮತ್ತೆ ಆ ವರ್ಷ ಸಂಬಳ ಕೊಡಲಿಲ್ಲ, ಫ್ರೀ ಮಾಡಿದರು. ನೆಕ್ಸ್ಟ್ ಇಯರ್ ಆಗುವಾಗ ರಾಜಾಜಿಯವರು ಒಂದು ಸ್ಕೀಮ್ ತಂದರು. ಏನಂತ ಹೇಳಿದ್ರೆ, ಯಾರು ಶಿಕ್ಷಕರಾಗ್ತಾರೆ ಅವರನ್ನು ಶಾಲೆಯಲ್ಲಿಯೇ ಸ್ಪೆಷಲ್ ಟ್ರೈನಿಂಗ್ ಅಂತ. ಆಗ ಅವರಿಗೆ 7 ರೂಪಾಯಿ ಇದು ಸ್ಟೈಪೆಂಡ್ ಕೊಡ್ತಾ ಇದ್ರು. ಹೆಡ್ಮಾಸ್ಟರ್ ಹೇಳಿದರು, ನೋಡು 7 ರೂಪಾಯಿ ಸ್ಟೈಪೆಂಡ್ ಸಿಗ್ತದೆ ನಿಮಗೆ, ನೀನು ಶಾಲೆಯಲ್ಲಿ ಕಲಿ, ಶಿಕ್ಷಕನಾಗ. ಶಿಕ್ಷಕನಾದ ಮೇಲೆ ನಿನಗೆ ಮೇಲೆ ಕಲಿಬೇಕಂತಿದ್ರೆ ಮತ್ತೆ ಕಲಿಬಹುದು, ಏನು ತೊಂದರೆ ಇಲ್ಲ. ಅಥವಾ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಕೂಡ ಬೇರೆ ಕೆಲಸಕ್ಕೆ ಹೋಗ್ಬೋದು, ಏನಾಗುದಿಲ್ಲ, ನೀನು ಅದಕ್ಕೆ ಸೇರು ಅಂತ ಹೇಳಿ. ಆಗ ನನಗೆ 9 10ನೇ ತರಗತಿಯಲ್ಲಿ 7 ರೂಪಾಯಿ ಸ್ಟೈಪೆಂಡ್ ಬಂತು, ಕಲಿಯಲಿಕ್ಕೆ ಅದಾಯ್ತು. ಮತ್ತೆ ಟೀಚರ್ಸ್ ಟ್ರೈನಿಂಗ್ ಆಯ್ತು, ಟೀಚರ್ಸ್ ಟ್ರೈನಿಂಗ್ ಒಂದು ವರ್ಷ. ಅದಾದ ನಂತರ ನಾನು ಶಾಲೆಯಲ್ಲಿ ಸೇರಿದೆ ಕೆಲಸಕ್ಕೆ. ಕೆಲಸಕ್ಕೆ ಸೇರಿ ಕೆಲಸದಲ್ಲಿರುವಾಗ ನನಗೆ ಅಲ್ಲಿ ಆದಿ ಉಡುಪಿ ಶಾಲೆ ಅಂತ, ಆದಿ ಉಡುಪಿ ಶಾಲೆಯಲ್ಲಿ ತುಂಬಾ ಚಟುವಟಿಕೆಗಳೆಲ್ಲ ನಡೀತಾ ಇತ್ತು. ಮಕ್ಕಳನ್ನು ಅಡುಗೆ ಜೇನು ಸಾಕುವುದು, ಮತ್ತೆ ಗಾರ್ಡನಿಂಗ್ ಮಾಡುದು, ಮತ್ತೆ ರೆಡ್ ಕ್ರಾಸ್ ಅವರಿಗೆ ಎಲ್ಲ ಚಟುವಟಿಕೆಗಳನ್ನು, ನಾಟಕಗಳನ್ನೆಲ್ಲ ಮಾಡಿಸುವುದು, ಡಿಬೇಟ್ ಅದೆಲ್ಲ ಇತ್ತು.
1: ಅಂದ್ರೆ ನೀವು ಬಯಸಿದ ಹಾಗೆ ಶಿಕ್ಷಕ ವೃತ್ತಿಗೆ ನಿಮಗೆ ಬರಲಿಕ್ಕೆ ಸಾಧ್ಯ ಆಯ್ತು
2: ಅಲ್ವಾ?
1: ಪ್ರಚೋದನೆ ಬಂತು. ಈಗ ನೀವು ಹೇಳಿದ್ರಲ್ಲ ಶ್ರೀನಿವಾಸ ರಾಯರೇ, ತುಂಬಾ ಬಡ ಕುಟುಂಬದಿಂದ ಬಂದಿದ್ದೇನೆ ಅಂತ ಹೇಳಿ. ಈಗ ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಒಡಹುಟ್ಟುಗಳ ಬಗ್ಗೆ ಸ್ವಲ್ಪ ಹೇಳಿ ಅಂತೆ.
2: ನನ್ನ ತಂದೆ ವೆಂಕಟರಾವ್ ಅಂತ, ಅವರು ಒಂದು ಅಂಗಡಿಯಲ್ಲಿ ಕೆಲಸ ಮಾಡಿದ್ರು, ಮತ್ತೆ ಅಂಗಡಿ ಲಾಸ್ ಆಯ್ತು.
1: ಇದೇ ಬೋಳೂರ್ನವರ?
2: ಬೋಳೂರ್ ನಮ್ಮ, ಇಲ್ಲೇ ಹುಟ್ಟಿದವರು. ಅವ್ರಿಗೆ ಅಲ್ಲಿ ಲಾಸ್ ಆಯ್ತು. ಆ ನಂತರ ಅವ್ರೇನು ಮಾಡುದಪ್ಪ ಅಂತೇಳಿ ಅಲ್ಲಿ ಎಲ್ಲ ಊಟಕ್ಕೆ ಹೋಗುದು. ಊಟದಲ್ಲಿ ಬ್ರಾಹ್ಮಣ ತರ ಅಂತ ಹೇಳ್ಕೊಟ್ರೆ ದಕ್ಷಿಣ ಕೊಡ್ತಾರೆ, ಅದಂತೆ ಕೊಡುದು. ಮತ್ತೆ ಉಳಿದ ಸಮಯದಲ್ಲಿ ಕೃಷಿ ಮಾಡಿ ಆಗ ಬೆಂಡೆಕಾಯಿ, ಹೀರೆಕಾಯಿ ಇದೆಲ್ಲ ತರಕಾರಿ, ಮತ್ತೆ ಹರಿವೆ ಎಲ್ಲ ಬೆಳೆಸಿ ಅದನ್ನು ಕೊಂಡೋಗಿ ಮಾರಾಟ ಮಾಡುದು.
1: ತಾಯಿಯಲ್ಲಿ ಅವರು,
2: ಅವ್ರದ್ದು ಪಣಂಬೂರು,
1: ಪಣಂಬೂರಿನವರು,
2: ಮೂಕಾಂಬಿಕಾ ಅಂತ ಅವರ ಹೆಸರು.
1: ಎಷ್ಟು ಮಂದಿ ಮಕ್ಕಳು ನೀವು? ಮಕ್ಕಳು ಎಷ್ಟು ಜನ?
2: ನನಗೆ ಹಿರಿಯ ರಾಮಚಂದ್ರ ಅಂತ ಅಣ್ಣ, ತಮ್ಮ ಕೃಷ್ಣಮೂರ್ತಿ ಅಂತ ಒಬ್ಬ, ಹಾಗೆ ನಾನು ಮಧ್ಯದವ, ಒಬ್ಬ ಅಕ್ಕ, ಒಂದು ತಂಗಿ, ಒಟ್ಟು ನಾವು 5 ಜನ ಮಕ್ಕಳು. ತಾಯಿ ಸಹ ಅವರು ಕಲ್ತದ್ದು 2ನೇ ಕ್ಲಾಸ್ನವರೆಗೆ, ಮತ್ತೆ ಕಲೀಲಿಲ್ಲ ಅವರು. ಆದ್ರೆ ನಮಗೆಲ್ಲ ಹೆಚ್ಚು ಪ್ರೀತಿ ಅವರ ಮೇಲೆ. ಪ್ರತಿದಿನ ಬಂದ ಕೂಡಲೇ ನಮ್ಮನ್ನು ಕ್ಲಾಸಿನಲ್ಲಿ ಕಾಲ ಹತ್ರ ಕೂತ್ಕೊಳಿಸಿಕೊಂಡು ಇವತ್ತು ಶಾಲೆಯಲ್ಲಿ ಏನು ಮಾಡಿದ್ದಾರೆ, ಏನು ಕಲಿಸಿದ್ದಾರೆ, ಏನು ಓದಿ ಮಾಡಿದ್ದಾರೆ, ಓದಿ ಹೇಳಿ ನನಗೆ ಅಂತ ಹೇಳಿ ನನ್ನ ಹತ್ರ ಓದಿಸ್ತಿದ್ರೆ. ಇದರಿಂದ ಮತ್ತೆ ಒಳ್ಳೆ ಕತೆ ಹೇಳ್ತಿದ್ರು ಅವರು.
1: ನೀವು ಈ ಆಸಕ್ತಿ, ಸಾಹಿತ್ಯದ ಆಸಕ್ತಿ ಬೆಳೆಸಲಿಕ್ಕೆ ಅವರು ಕಾರಣ?
2: ಅವರು ಕಾರಣ.
1: ಹೇಗೆ?
2: ಅದೇ ಕತೆ ಎಲ್ಲ ಹೇಳ್ತಿದ್ರು ತುಂಬ.
1: ಯಾವ ಕತೆ?
2: ಅಜ್ಜಿ ಕತೆಗಳು ಸುಮಾರು ಉಂಟು. ಅದು ಹೇಳಲಿಕ್ಕೆ ಹೋದ್ರೆ ನನಗೆ ಬಹಳ ಇದಾಗ್ತದೆ.
1: ರಾಮಾಯಣ
2: ರಾಮಾಯಣ ಹೇಳ್ತಿದ್ರು. ಆಮೇಲೆ ಕುಮಾರದಾಸ ಭಾರತವನ್ನು ಅವರು ಕಷ್ಟಂದು ಓದ್ತಿದ್ರು, ಅವರೇ
1: ವಾಚ ಮಾಡ್ತಿದ್ರು.
2: ಅದರ ಕತೆ ಸಹ ಹೇಳ್ತಿದ್ರು, ರಾಮಾಯಣ ಕೃಷ್ಣಂದು, ರಾಮಂದು ಎಲ್ಲ, ಭೀಮಸೇನೆಯನ್ನು ಇದ್ದಾರೆ. ಹಾಗೆ ನಮಗೆ ಇಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ರು. ಮತ್ತೆ ಅಡಿಗೆ ಮಾಡುವಾಗಲೂ ಹಾಗೆ ನಾವು ಹತ್ರ ಅದರಿಂದ ಅಂದ್ರೆ ನಾವು ಬಡವರಾದ್ರಿಂದ ಹತ್ತಿರದಲ್ಲಿ ಫ್ರೆಂಡ್ಸ್ ಎಲ್ಲ ಹೆಚ್ಚು ಇರಲಿಲ್ಲ. ತಾಯಿ ನಮ್ಮನ್ನು ಹತ್ತಿರ ಕೂತ್ಕೊಳಿಸಿಕೊಂಡು ಆಮೇಲೆ ಅಡುಗೆ ಮಾಡುವಾಗ ಸಹ ನಮಗೆ ಕತೆ ಹೇಳುದು, ಮಾತಾಡೋದು ಮಾಡಿ ನನ್ನಲ್ಲಿ ಒಂದು ಮಕ್ಕಳ ಮೇಲಿನ ಆಸಕ್ತಿ ಹುಟ್ಟಿದ್ರು.
1: ಅಂದ್ರೆ ಈಗ ಪ್ರತ್ಯೇಕವಾಗಿ ನಿಮಗೆ ಹೇಳ್ತಾ ಇದ್ರ, ಇಡೀ ನಿಮ್ಮ ಅಣ್ಣ ತಮ್ಮಂದ್ರಿಗೆಲ್ಲ ಹೇಳ್ತಿದ್ರು?
2: ಎಲ್ರಿಗೆ ಹೇಳ್ತಿದ್ರು.
1: ಮತ್ತೆ ನಿಮ್ಮಲ್ಲೇ ಇದು ಬರ್ಲಿಕ್ಕೆ ಕಾರಣ ಏನು, ಈ ಆಸಕ್ತಿ?
2: ಅಲ್ಲ,
1: ಉಳಿದವರಲ್ಲಿಲ್ವಾ?
2: ನನ್ನ ಅಕ್ಕ ಟೀಚರು, ತಂಗಿ ಟೀಚರು, ಆಮೇಲೆ ತಮ್ಮ ಇಂಜಿನಿಯರಿಂಗ್ ಕಲಿತು ಇಂಜಿನಿಯರ್ ಆದ, ಅಣ್ಣನಿಗೆ ಸ್ವಲ್ಪ ಕಲಿತು ಅಷ್ಟೊತ್ತಿಗೆ ದೊಡ್ಡವನಾಗಿ ಆಯಿತು. ಅವ ಪ್ರೆಸ್ಸಿಗೆ ಕೆಲಸಕ್ಕೆ ಹೋದ. ಅದರಿಂದ ನಮ್ಮಲ್ಲಿ ಎಲ್ಲ ಟೀಚರ್ಸ್ ಇರುದು.
1: ಈಗ ನಿಮ್ಮದು ಶಿಕ್ಷಣ ಆಗದೆ 10ನೇ ಕ್ಲಾಸ್ಗೆ ನಿಂತಿದ?
2: 10ನೇ ಕ್ಲಾಸ್ ಅಲ್ಲ, 11ನೇ ಕ್ಲಾಸ್ ಇತ್ತಾಗ.
1: ಎಲ್ಲಿ ಕಲ್ತದ್ದು ನೀವು?
2: ಕೇಂದ್ರದಲ್ಲಿ. ಅಲ್ಲಿ ಸ್ಪೆಷಲ್ ಟ್ರೈನಿಂಗ್ ಕೂಡ ಕ್ಲಾಸ್ ಅಲ್ಲಿ. ಅದು ಮುಗಿಸಿದ ನಂತರ ಟೀಚರ್ಸ್ ಆಗಿ ಆದ ನಂತರ ನಮಗೆ ಸಂಬಳ ಸುರಿಗೆ ಸಿಕ್ಬೇಕು.
1: ಟ್ರೈನಿಂಗ್ ಎಲ್ಲಿ ಮಾಡಿದ್ರಿ?
2: ಟ್ರೈನಿಂಗ್ ಕೇಂದ್ರದಲ್ಲಿ 1 ವರ್ಷ ಸ್ಪೆಷಲ್ ಟ್ರೈನಿಂಗ್. ಅಲ್ಲಿ ನಂತರ ನನಗೆ ಕೆಲಸ ಎಲ್ಲಿ
1: ಉರ್ವ ಕೇಂದ್ರದಲ್ಲಿ
2: ಆಮೇಲೆ ಕೆಲಸ ಎಲ್ಲಿ ಸಿಕ್ಕಬೇಕಂತೇಳಿ ಭಾರಿ ಇದು ಉಮೇದಿತ್ತು. ಸಂಬಳ ಸಿಕ್ಬೇಕಲ್ಲ,
1: ಹೌದು,
2: ಖರ್ಚಿರ್ಬೇಕು ಹಣ ಅಂತ. ಆಗ ಉಡುಪಿಯಲ್ಲಿ ಆದಿ ಉಡುಪಿ ಅಂತ ಶಾಲೆಯಲ್ಲಿ ಟೀಚರ್ಸ್ ಬೇಕು ಅಂತ ಆಯ್ತು. ಅಲ್ಲಿ ವೇಕೆನ್ಸಿ ಉಂಟಂತ ಅಲ್ಲಿಗೆ ಹೋದೆ ನಾನು. ಯಾರು ಆಗ ನನ್ನ

0: ಮೂರು ದಿನ 28 ತಾರೀಕು ಮೂರು ದಿನ ಉಳಿಸಿ ಆಮೇಲೆ ಮನೆ ಕಳಿಸಿ, ಮನೆಯಿಂದ ಬೇಕಾದ ವಸ್ತುಗಳನ್ನು ಕೆಲವು ಹಿಡ್ಕೊಂಡು ಹೋಗಿ ಮತ್ತೆ ಅಲ್ಲಿ ಶಾಲೆಯಲ್ಲಿ ಒಂದು ಅಜ್ಜಿ ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರು. ನಮ್ಮ ರೂಮಿನಲ್ಲಿ ನಾನು ಒಬ್ಬನೇ ಇರೋಬನಿಗೆ ಕಾಲೇಜಿನ ವಿದ್ಯಾರ್ಥಿ ಒಬ್ಬ ಬಂದ, ಅದಕ್ಕೆ ಚಂದ್ರಶೇಖರ್ ಶೃಂಗ ಅಂತ, ಅವನು ಇದು ಮ್ಯಾಥಮೆಟಿಕ್ಸ್ ಕಲಿತಾ ಇದ್ದ. ಅವನು ನಾನು ಒಟ್ಟಿಗೆ ಮಾತಾಡಿ ಅವನು ಕಲಿತದ್ದನ್ನು ನಾನು ಕಲಿತೆ. ಆಮೇಲೆ ಮ್ಯಾಥಮೆಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಬಂತು ನನಗೆ. ಆಮೇಲೆ ಮೆಡ್ರಾಸ್ ಯೂನಿವರ್ಸಿಟಿಯಲ್ಲಿ ಮ್ಯಾಥಮೆಟಿಕ್ಸ್ಗೆ ಬಿ ಎ ಮಾಡಲಿಕ್ಕೆ ಆಗ್ತದೆ ಹೇಳಿದರು. ಹಾಗೆ ಮ್ಯಾಥಮೆಟಿಕ್ಸ್ ಕಟ್ಟಿ ಮ್ಯಾಥಮೆಟಿಕ್ಸ್ನಲ್ಲಿ ಬಿ ಎ ಪಾಸ್ ಆಗಿ
1: ಖಾಸಗಿ
0: ಮ್ಯಾಥಮೆಟಿಕ್ಸ್ನಲ್ಲಿ ಖಾಸಗಿಯಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಒಳ್ಳೆ ಮಾರ್ಕ್ ಸಿಕ್ಕಿತ್ತು. ಹಂಗೆ ಸುಲಭ ಕಂಡಿತ್ತು ಅವರಿಗೆ, ನಾನು ಹೇಳಿಕೊಡುವ ಹಾಗೆ ಆಯಿತು. ಬಿ ಎಡ್ ಆಯಿತು. ಬಿ ಎಡ್ ಆದ ನಂತರ ಮನೆಯಲ್ಲಿ ಕೆಲಸಕ್ಕೆ ಅವ್ರ ಕಷ್ಟ ಅಂತೆಲ್ಲ ಇತ್ತು. ಆಗ ಮನೆ ಬಂದರೆ ಒಳ್ಳೆಯದಿತ್ತು ಅಂತೇಳಿ ಆಗ ಅದು ಉಡುಪಿಯನ್ನು ಬಿಟ್ಟು ಸೇಂಟ್ ಅಲೋಸಿಯಸ್ಗೆ ಬಂದೆ. ಸೇಂಟ್ ಅಲೋಸಿಯಸ್ಗೆ ಬಂದಾಗ ಅಲ್ಲಿ 5 ವರ್ಷ ಕೆಲಸ ಮಾಡಿದೆ. ಆಮೇಲೆ ಆಗ ಮದುವೆಯೂ ಆಯಿತು. ಮದುವೆ ಆಗಿತ್ತು ಮತ್ತು ಬಿ ಎಡ್ ಮಾಡಿದೆ. ಬಿ ಎಡ್ ಮಾಡಿದ ಹೇಗೆ ಇಲ್ಲಿ ರಜೆ ಹಾಕಿ ಬಿ ಎಡ್ಗೆ ಹೋದದ್ದು. ಬಿ ಎಡ್ಗೆ ಹೋದ ನಂತರ ಅಲ್ಲಿ ಬಾಂಬೆ ಶಾಲೆಯಲ್ಲಿ ಆರಂಭಕ್ಕೆ ಬೇಕಾದ ಇದನ್ನು ಸಹಕಾರ ಎಲ್ಲ ನಾನು ಮಾಡಿದ್ದೇನೆ. ಆದರೆ ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ. ಅವರು ನೀನು ರಜಾರಕ್ಕೆ ಹೋಗು ಅಂತ ಹೇಳಿದರು. ರಜಾರದಲ್ಲಿ ನನಗೆ ಸರಿಯಾಗಲಿಲ್ಲ ದೂರದ್ದು. ಅಲ್ಲಿಂದ ಬಿಟ್ಟು ಕೆನರಾ ಸ್ಕೂಲ್ಗೆ ಬಂದೆ. ಕೆನರಾ ಸ್ಕೂಲ್ನಲ್ಲಿ 3 ವರ್ಷ ಕೆಲಸ
1: ಮಾಡಿದೆ.
0: ಕೆಲಸ
1: ಮಾಡಲಿಲ್ಲ.
0: ರೊಸಾರಿಯಲ್ಲಿ 1 ವರ್ಷ ಮಾಡಿದ್ದೇನೆ. ಆಮೇಲೆ ಇದಕ್ಕೆ ಬಂದೆ ಕೆನರಾಕ್ಕೆ. ಕೆನರಾಕ್ಕೆ ಬಂದು 3 ವರ್ಷ ಕೆಲಸ ಮಾಡಿದೆ. ಕೆನರಾಕ್ಕೆ 3 ವರ್ಷ ಕೆಲಸ ಮಾಡಿದ ನಂತರ ಇಲ್ಲಿ ಅಶೋಕನಗರದಲ್ಲಿ ನಮ್ಮ ಅದೇ ಶಾಲೆ ಅಂದರೆ ಹಿಂದೆ ಅಲ್ಲಿ ಚಟುವಟಿಕೆಗಳಾಗುವಾಗ ನಾನು ಸಹ ಹೋಗಿದ್ದೆ ಅಲ್ಲಿ. ಆಮೇಲೆ ಅವರೊಂದು ಈಗ ಒಬ್ಬರ ಮ್ಯಾನೇಜರ್ ಇದ್ದರು. ಮೊದಲು ಒಬ್ಬರ ಮ್ಯಾನೇಜರ್ ಆಗಬಾರ್ದು, ಒಂದು ಸಂಘ ಆಗಬೇಕು ಅಂತ ಹೇಳಿದರು. ಹಾಗೆ 68ರಲ್ಲಿ ಅವರೊಂದು ವಿದ್ಯಾವರ್ಧಕ ಸಂಘ ಅಂತ ಮಾಡಿ ಅದಕ್ಕೆ ನನ್ನನ್ನು ಸಹ ಸೇರಿಸಿಕೊಂಡು ಒಂದು ಸಂಘ ಮಾಡಿದರು. ಸಂಘ ಮಾಡಿದ ನಂತರ ಅಲ್ಲಿ ಹೆಡ್ ಮಾಸ್ಟರ್ ರಿಟೈರ್ ಆದರು. ರಿಟೈರ್ ಆದ ನಂತರ ಶಾಲೆ ಆಗ ಸರಿ ಇರಲಿಲ್ಲ, ಒಂದು ತಪ್ಪರದಾಗೆಲ್ಲ ಇತ್ತು. ಅದಕ್ಕೆ ಬಿಲ್ಡಿಂಗ್ ಎಲ್ಲ ಬೀಳಲಿಕ್ಕಾಗಿತ್ತು. ಅದು 28ರಲ್ಲಿ ಕಟ್ಟಿದ ಬಿಲ್ಡಿಂಗ್ ಎಲ್ಲ. ಅದಕ್ಕೆ ನನ್ನನ್ನು ರಿಕ್ವೆಸ್ಟ್ ಮಾಡಿದರು, ನೀನು ಇಲ್ಲಿಗೆ ಗ್ರ್ಯಾಜುಯೇಟ್ ಹೆಡ್ ಮಾಸ್ಟರ್ ಆಗ. ಆಗ ತುಂಬ ಮಕ್ಕಳಿದ್ರು ಅಲ್ಲಿ. ಆಗ ಗ್ರ್ಯಾಜುಯೇಟ್ ಹೆಡ್ ಮಾಸ್ಟರ್ನ ಅಪಾಯಿಂಟ್ಮೆಂಟ್ ಮಾಡ್ಬೋದಂತ ಒಂದು ಆರ್ಡರ್ ಬಂತು. ಅದರ ಪ್ರಕಾರ ನೀನು ಬರ್ತೀಯಾ ಕೇಳಿದೆ. ಮತ್ತೆ ಆಯಿತು ಅಂತ ಹೇಳಿದೆ. ನನಗೆ ಸಂಬಳ ಇಂಪಾರ್ಟೆಂಟ್ ಅಲ್ಲ, ಎಜುಕೇಷನ್ ಇಂಪಾರ್ಟೆಂಟ್. ನಾನು ಸಣ್ಣ ಇರುವಾಗ ನನಗೆ ಕಲಿಯಲಿಕ್ಕೆ ಕಷ್ಟ ಇತ್ತು. ಹಾಗೆ ಬಡ ಮಕ್ಕಳಿಗೆ ಅವರು ಏನು ಖರ್ಚಿಲ್ಲದೆ ಕಲಿಯುವ ಹಾಗೆ ಆಗಬೇಕು, ಅವರಿಗೆ ಬೇಕಾದ್ದೆಲ್ಲ ಒದಗಿಸಿಕೊಡಬೇಕು, ಅದಕ್ಕೆ ನಾನು ಬರ್ತೇನೆ ಶಾಲೆಗೆ ಅಂತೇಳಿ. ಆಮೇಲೆ ಶಾಲೆಗೆ ಹೋಗಿ ಶಾಲೆಯ ಹಳೆಯ ಕಟ್ಟಡವನ್ನು ಡೆಮಾಲಿಶ್ ಮಾಡಿ ಆಮೇಲೆ ಎಲ್ಲರಿಂದ ಹಣ ಕಲೆಕ್ಟ್ ಮಾಡಿ ಅವರಿಗೆ ಅಲ್ಲಿಗೆ ಹೊಸ ಬಿಲ್ಡಿಂಗ್ ಕಟ್ಟಿದ್ದು.
1: ಈಗ ನೀವು ಕೇಂದ್ರದಿಂದ ಗುಡ್ಡೆ ಶಾಲೆ ಅಂತ ಹೇಳ್ತೀರಿ,
0: ಗುಡ್ಡೆ ಶಾಲೆ ಅಂತೇಳಿ ಅದಕ್ಕೆ ಅಶೋಕನಗರ ಶಾಲೆ ಅಂತ ಹೆಸರು.
1: ಅಲ್ಲಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ?
0: ಅಲ್ಲಿ ನಾನು 19 ವರ್ಷ ಕೆಲಸ ಮಾಡಿದೆ. ಅಂದರೆ ಅಲ್ಲಿ 73ನೇ ಇಸ್ವಿಗೆ, ಆಮೇಲೆ 92ರಲ್ಲಿ ರಿಟೈರ್ ಆದೆ.

0: ಈಗ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದು, ಅದರ ಪ್ರಗತಿಗಾಗಿ ದುಡಿದದ್ದು, ಇದೆಲ್ಲ ತುಂಬ ಉಂಟು ನೀವು. ಅದರ ಜೊತೆಗೇನೆ ಈಗ ನಿಮ್ಮಲ್ಲಿ ಈ ಕಲಾಸಕ್ತಿ ಅಥವಾ ಸಾಹಿತ್ಯದ ಆಸಕ್ತಿ ಇದೆಲ್ಲ ಹೇಗೆ ಪ್ರಕಟಗೊಂಡಿತ್ತು ಹೇಳಿ?
1: ಮೊದಲನೇದಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಅವರ ಚಟುವಟಿಕೆಗಳಿಗೆ ಅವಕಾಶ ಕೊಡಬೇಕಂತ ಹೇಳಿ ನಾಟಕ ಮಾಡಿಸ್ಲಿಕ್ಕೆ ಶುರು ಮಾಡಿದ್ದೆ.
0: ನೀವು ಸ್ವತಃ ನಾಟಕದಲ್ಲಿ ಭಾಗವಹಿಸಿದ್ರ?
1: ನಾನು ಮೊದಲು ಸಣ್ಣದಿರುವಾಗ ಭಾಗವಹಿಸಲಿಲ್ಲ.
0: ನಾಟಕ ಬರೆದದ್ದುಂಟ?
1: ನಾಟಕ ಬರಲಿಲ್ಲ. ನಾಟಕವನ್ನು ಟ್ರೈನ್ ಮಾಡಲಿಕ್ಕೆ ಅವರೊಟ್ಟಿಗೆ ಸೇರಿದೆ. ಅವರು ಸೇರಿದ ನಂತರ ಅದರಲ್ಲಿ ಇಂಟ್ರೆಸ್ಟ್ ಬಂದ ನನಗೆ. ಆಮೇಲೆ ಇಲ್ಲಿ ಬಂದ ನಂತರ, ಸೇಂಟ್ ಎಲಸ್ಟಿಸಿ ಬಂದ ನಂತರ ಅಲ್ಲಿ ನಾಟಕ ಇಟ್ಟಕ್ಕೆ ಏನು ಇರಲಿಲ್ಲ. ಆಗ ನಾನು ಮಕ್ಕಳಿಗೆ ನಾಟಕ ಮಾಡುವಂತ ಅಲ್ಲಿಗೆ ಫಸ್ಟ್ ಟೈಮ್ ನಾಟಕ ಮಾಡಿಸಿದೆ ಅಲ್ಲಿ. ಆನಂತರ ಕೇಂದ್ರಕ್ಕೆ ಹೋದೆ. ಕೇಂದ್ರಕ್ಕೆ ಬಂದ ನಂತರ ಅವರಿಗೆ ಯಕ್ಷಗಾನ ಒಂದು ಮಾಡಿಸುವ ಅಂತ ಅಂತ ಹೇಳಿ ಯಕ್ಷಗಾನ ಮಾಡಿಸಿ, ಆಗ ಇದರನ್ನು ತರೆದು ಅವರಿಂದ ಟ್ರೈನಿಂಗ್ ಕೊಡಿಸಿ ಅವರಿಗೆ ಯಕ್ಷಗಾನ ಮಾಡಿ ಅಲ್ಲಿ 3 ವರ್ಷ ಯಕ್ಷಗಾನ ಮಾಡಿಸಿದೆ. ಹಾಗೆ ಯಕ್ಷಗಾನದಲ್ಲಿ ಒಂದು ಆಸಕ್ತಿ, ಆಮೇಲೆ ನಾಟಕ ಮಾಡೋದ್ರಲ್ಲಿ ಹಾಗೆ ಆಸಕ್ತಿ. ಇಲ್ಲಿರುವಾಗ ಮಕ್ಕಳ ನಾನು ಕೆಲವು ನಾಟಕಗಳಲ್ಲಿ ಪಾರ್ಟ್ ಮಾಡಿದೆ, ನಿಮ್ಮ ಹೆಡ್ ಮಾಸ್ಟರ್ ಅಂತ. ಮತ್ತೆ ನಮ್ಮ ಟೀಚರ್ಸ್ ಅಸೋಸಿಯೇಷನ್ ಇತ್ತು, ಅಸೋಸಿಯೇಷನ್ನಲ್ಲಿ ಅವರು ವರ್ಷಕ್ಕೊಂದು ಒಬ್ಬ ಕುಟೀನ ಅಂತ ಹೇಳಿ ಒಬ್ಬರು
0: ಬಿ ಓ
1: ಅವರು ಟೀಚರ್ಸ್ ಎಲ್ಲ ಒಂದು ಸಮ್ಮೇಳನ ಮಾಡಬೇಕಂತೇಳಿ ಮಾಡಿದಾಗ ನಮ್ಮದು ನಾಟಕ ಇತ್ತು. ಆಮೇಲೆ ಕಾಂಪಿಟೇಷನ್ ಇತ್ತು, ಅದೆಲ್ಲ ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ. ಆಗ ನಮಗೆ ಈ ಇದರಲ್ಲಿ ಆಸಕ್ತಿ ಬಂತು. ಆಸಕ್ತಿ ಬಂದ ನಂತರ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಹಾಗೆ ಮಕ್ಕಳಿಗೆ ಯಕ್ಷಗಾನ ಅಂತ ಪ್ರತಿ ವರ್ಷ ಯಕ್ಷಗಾನ ಮಾಡಿಸ್ತಾ ಇದ್ದೆ. ಅವರು ಅದೇ ಯಕ್ಷಗಾನದಾಯಿತು. 92ರಲ್ಲಿ ರಿಟೈರ್ ಆದೆ. ರಿಟೈರ್ ಆದ ನಂತರ ಮನೆಯಲ್ಲಿ ಅಂತ ಕೂತ್ಕೊಳ್ಳೋದು.
0: ಈಗ ಅಲ್ಲಿವರೆಗೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ, ಅವರಿಗೆ ನಾಟಕ ಮಾಡಿಸುವಂಥದ್ದು, ಮತ್ತು ಶಿಕ್ಷಕ ಸಂಘಟನೆ, ಇದರಲ್ಲೆಲ್ಲ ನೀವು ಕೆಲಸ ಮಾಡಿದ್ದೀರಿ ಅಲ್ವಾ? ಈಗ ನಿಮ್ಮಲ್ಲಿ ಸಾಹಿತ್ಯದ ಆಸಕ್ತಿ ಮೊದಲೇ ಇತ್ತು. ಪುಸ್ತಕ ಏನಾದರೂ ಬರೆದಿದ್ದೀರಾ?
1: ಪುಸ್ತಕ ಬರೀಲಿಲ್ಲ, ಬರೆದು ಪ್ರಿಂಟ್ ಮಾಡಿ ಮಾರಾಟ ಮಾಡೋದು ಯಾರು ಅಂತ ಹೇಳಿ. ಆದರೆ 2 ಪುಸ್ತಕ ಬರೆದಿದ್ದೇನೆ, ಒಂದು ನಂಬೂತ ಮತ್ತೊಂದು ಚಂದ್ರಲೋಕ ಅಂತ.
0: ಅದು ಪ್ರಿಂಟ್ ಆಗಿದೆ?
1: ಪ್ರಿಂಟ್ ಆಗಿದೆ, ಅದು 2 ಪುಸ್ತಕ ಪ್ರಿಂಟ್ ಆಗಿದೆ. ಹಾಗೆ ಪುಸ್ತಕ ಪ್ರಿಂಟ್ ಆಯಿತು. ಆಮೇಲೆ ಪ್ರಿಂಟ್ ಆದದನ್ನು ಮಾರಾಟ ಮಾಡೋದು ಯಾರು? ಭಾರಿ ಕಷ್ಟ ಆಯ್ತು ಅದು. ಮತ್ತೆ ಲಾಸ್, ಅದರಲ್ಲಿ ಪುಸ್ತಕ ಪ್ರಿಂಟ್ ಮಾಡಿ ತಗೊಳ್ಳೋರು ಇಲ್ಲ ಬೇಡ ಅಂತ.
0: ಆಮೇಲೆ
1: ಮತ್ತೆ ಹೌದು, ಮತ್ತೆ ಪ್ರಿಂಟ್ ಪುಸ್ತಕ ಮಾಡಲಿಲ್ಲ. ನಾನು ಮಕ್ಕಳ ಸಾಹಿತ್ಯ ಸಂಗಮದ ಮೂಲಕ ಪುಸ್ತಕ ಮಾಡುವಂತ ವ್ಯವಸ್ಥೆ ಮಾಡಿದೆ.
0: ಈ ಮಕ್ಕಳ ಸಾಹಿತ್ಯ ಸಂಗಮವನ್ನು ಯಾವ ಪ್ರಾರಂಭ ಮಾಡಿದಿರಿ?
1: ಅದು ನಾನು ರಿಟೈರ್ ಆದ ನಂತರ ಕೆಲಸ ಒಂದು ಕತೆ ಬಂತು.
0: ಹೇಗೆ?
1: ನಮ್ಮ ಮನೆಗೆ ಅಲ್ಲ ಶಾಲೆಗೆ ಪುಸ್ತಕ ಮಾರಾಟ ಮಾಡಲಿಕ್ಕೆ ಹೊಳಕಳ ಸೀತಾರಾಮ್ ಭಟ್ರು ಬರ್ತಿದ್ರು.
0: ಮಕ್ಕಳ ಸಾಹಿತಿಗಳು?
1: ಹೌದು, ಮಕ್ಕಳ ಸಾಹಿತಿಗಳು. ಅವರ ಪುಸ್ತಕವನ್ನು ನಾವು ಸೆಟ್ ತಗೊಳ್ಳೋದು. ತಗೊಂಡು ಮಕ್ಕಳಿಗೆ ಟೀಚರ್ ಬರೋದಿದ್ರೆ ಈ ಪುಸ್ತಕದ ಸೆಟ್ ಅವರಿಗೆ ಕೊಡುವುದು, ಅವರು ಹಂಚಿಕೊಂಡು ಓದ್ತಾರೆ. ಅಂದರೆ ಟೈಮ್ ಪಾಸ್ ಮಾಡಲಿಕ್ಕೆ ಆಗುದಿಲ್ಲ. ಹಾಗೆ ಅವರಿಗೂ ನಮಗೂ ಒಳ್ಳೆ ಒಂದು ಫ್ರೆಂಡ್ಶಿಪ್ ಆಯ್ತು. ಆಮೇಲೆ ಇವಳಿಗೆ ಇದರಲ್ಲಿ ಡೆಲ್ಲಿಯಲ್ಲಿ ಒಂದು ಪ್ರಶಸ್ತಿ ಬಂತು. ಆ ಪ್ರಶಸ್ತಿಯ ಸಮಯದಲ್ಲಿ ಅವರಿಗೂ ಪ್ರಶಸ್ತಿ ಬಂತು. ನಾವು ಅಲ್ಲಿ ಹುಟ್ಟಾದೆವು. ಅವರು ಬಂದ ನಂತರ ಮತ್ತೆ ನಮಗೆ ಮದುವೆ ಆಗಿ 25ನೇ ವರ್ಷಕ್ಕೆ ಒಂದು ಫಂಕ್ಷನ್ ಮಾಡಿತ್ತು. ಆಗ ಅವರು ಹೇಳಿದರು, ನಾನು ಒಂದು ಸಂಘ ಮಾಡಬೇಕಂತ ಯೋಜನೆ ಇದೆ, ಮಾಡ್ಬೋದಾ, ನೀವು ಸಹಕಾರ ಕೊಡ್ತೀರಾ ಅಂತ. ಆಮೇಲೆ ನನ್ನ ಫ್ರೆಂಡ್ಸ್ ಕೆಲವು ಸಾಹಿತಿಗಳಿದ್ದಾರೆ, ಅವರನ್ನೆಲ್ಲ ನಾನು ಕರಿತೇನೆ ನಿಮ್ಮ ಫಂಕ್ಷನಿಗೆ, ಕರಿಬಹುದಾ ಹೇಳಿದೆ. ಆಯಿತು, ಕರೀರಿ ಅಂತ ಹೇಳಿದೆ. ಹಾಗೆ ಅವರು ಎಲ್ರಿಗೂ ಬರ್ತಾರೆ, ಒಂದು 50 ಜನರಿಗೆ ಕಾಗದ ಬರುತ್ತಾರೆ. ಆದರೆ ಬಂದದ್ದು ಮಾತ್ರ ಇಬ್ಬರು ಮಾತ್ರ, ಒಂದು ಬಳಗಲ ಸೀತಾರಾಮ್ ಭಟ್ರು, ಒಂದು ಸೀತಾರಾಮ ಅಡಿಗರು, ಇವರಿಬ್ಬರು ಬಂದಿದ್ದಾರೆ. ನನ್ನ ನಮ್ಮದೇ ಫ್ರೆಂಡ್ಸ್ನಲ್ಲಿ ಕತೆ ಎಲ್ಲ ಬರೀತಾ ಇದ್ರು ನಾವುಡ್ರು ಅಂತ. ಆಮೇಲೆ ಇಲ್ಲಿ ವಾಸುದೇವ್ ಹೊರಟರ್ ಅಂತ ಒಬ್ಬರು ಇದ್ದರು, ಅವರು ಸಹ ಕತೆ ಬರೀತಾ ಇದ್ರು. ಅವರು 5 ಜನ ಒಟ್ಟು ಸೇರಿಕೊಂಡು ನಾವು ಒಂದು ಮೀಟಿಂಗ್ ಮಾಡಿದ್ವಿ ನಾನು ಆ ಫಂಕ್ಷನ್ ನಂತರ. ಆಮೇಲೆ ಒಂದು ಸಂಘ ಮಾಡಿದ್ರೇನು ಅಂತೇಳಿ ಆಯ್ತು. ಆಯ್ತು ಮಾಡುವ ಅಂತೇಳಿ ಆಯ್ತು. ಸಂಘ ಮಾಡಿದ ನಂತರ ಕಾರ್ಯಕ್ರಮ ಏನು ಮಾಡೋದು ಅಂತೇಳಿ ಅವ್ರದ್ದು ಉದ್ದೇಶ ಇದ್ದದ್ದು. ಮಕ್ಕಳಲ್ಲಿ ಈ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಅಂತೇಳಿ ಅವ್ರದ್ದು ಸಂಸ್ಕೃತಿ ಹಾಳಾಗ್ತದೆ, ಓದುವ ಹವ್ಯಾಸ ಹೋಗ್ತದೆ. ಅದಕ್ಕೋಸ್ಕರ ಅವರಿಗೆ ಕರೆದು ಅವರಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಬೇಕು ಅಂತ. ಅದಕ್ಕೆ ಆಯ್ತಂತ ಹೇಳಿ ಫಸ್ಟಿಗೆ ನಮ್ಮ NMPT ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿತ್ತು. ಅದು ಒಳ್ಳೆ ಸಕ್ಸಸ್ ಆಯಿತು. ಆ ನಂತರ ಅದೇ ರೀತಿ ಬೇರೆ ಬೇರೆ ಕಡೆಯಲ್ಲಿ ನೀವು ಮಾಡ್ತೀರಾ ಅಂತ ಹೇಳಿದರು. ಆಯ್ತಂತೇಳಿ ಅವಳು ಪದ್ಯ ಬರೆಯುವುದು ಹೇಗೆ ಅಂತೇಳಿ ಕಲಿಸೋದು, ನಾನು ನಾಟಕ ಬರೆಯುವುದು ಹೇಗೆ ಅಂತ ಕಲಿಸ, ಆಮೇಲೆ ಕತೆ ಹೇಳುವುದು. ಮಕ್ಕಳಿಗೆ ಕತೆ ಹೇಳಿರುವವರಿಗೆ ಯಾರು ಇಲ್ಲ, ಅದಕ್ಕೆ ಕತೆ ಹೇಳುವುದು ಮತ್ತು ಕತೆ ಬರೆಯುವುದು ಇದನ್ನು ನಾನು ಹೇಳಿಕೊಡೋದು, ಪದ್ಯ ಬರೆಯುವುದನ್ನು ಅವಳು ಹೇಳಿಕೊಡೋದು. ಹಾಗೆ ಇಬ್ಬರೊಟ್ಟಿಗೆ ಹೋಗಿ ಬೇರೆ ಬೇರೆ ಕಡೆಯಲ್ಲಿ ಮಾಡಿದ್ರು, ಎಲ್ಲ ಕಡೆಯಲ್ಲಿ ಕರೀಲಿಕ್ಕೆ ಶುರು ಮಾಡಿದ್ರು.
0: ಬೇರೆ ಬೇರೆ ಶಾಲೆಗಳಿಗೆ
1: ಬೇರೆ ಬೇರೆ ಶಾಲೆಯಲ್ಲಿ ಒಟ್ಟಿಗೆ ಬೈಂದೂರಿನಿಂದ ಹಿಡಿದು ಇಲ್ಲಿ ಕಾಸರಗೋಡಿನ ಅಡೂರು ಅಲ್ಲಿವರೆಗೆ ಒಟ್ಟು 500 ಶಾಲೆಗಳನ್ನು ಹೋಗಿದ್ದೇವೆ. ಅಷ್ಟು ಕಡೆಯಲ್ಲಿ ಹೋಗಿ ಈ ಕಾರ್ಯಕ್ರಮ ಮಾಡಿದೆವು. ಒಂದು ಪ್ರಶ್ನೆ ಬಂತು, ನೀವು ಎಲ್ಲ ಕಾರ್ಯಕ್ರಮ ಮಾಡಿ ಕಥೆಯೆಲ್ಲ ಮಾಡಿ ಪದ್ಯ ಬರೀಲಿಕ್ಕೆ ಹೇಳ್ತೀರಿ, ಅದನ್ನು ಏನು ಮಾಡೋದು? ಹಾಂ, ಹಾಗಾದರೆ ಒಂದು ಮಾಡಿ ಕೆಲಸ, ನಿಮ್ಮ ಶಾಲೆದೆಲ್ಲ ಈ ಲೇಖನಗಳನ್ನು ಒಟ್ಟು ಮಾಡಿ ಒಂದು ಶಾಲಾ ಸಂಚಿಕೆ ಮಾಡಿ, ಶಾಲಾ ಸಂಚಿಕೆ ಮಾಡಿ ಅದನ್ನು ಕೊಡಿ, ಅದರಲ್ಲಿ ಒಳ್ಳೆಯದಾದದಕ್ಕೆ ನಾವು ಬಹುಮಾನ ಕೊಡ್ತೇವೆ ಅಂತ. ಆಮೇಲೆ ಅದನ್ನೆಲ್ಲ ಯಾವಾಗ ಕೊಡೋದು ಬಹುಮಾನ? ಅದಕ್ಕೆ ಮಕ್ಕಳ ಧ್ವನಿ ಅಂತ ಮಾಡಿ. ಮಕ್ಕಳ ಧ್ವನಿಯಲ್ಲಿ ಮಕ್ಕಳಿಗೆ ಸಭಾ ಕಾರ್ಯಕ್ರಮ ನಡೆಸುವುದು ಹೇಗೆ, ಆಮೇಲೆ ಅಧ್ಯಕ್ಷರಾಗುವುದು ಹೇಗೆ, ಮತ್ತೆ ಧನ್ಯವಾದ ಕೊಡೋದು ಹೇಗೆ, ಸ್ವಾಗತ ಮಾಡೋದು ಹೇಗೆ, ಇವುಗಳನ್ನೆಲ್ಲ ಕಲಿಸಲಿಕ್ಕೆ ಅವರನ್ನೇ ತರಬೇತಿ ಮಾಡೋದು, ಅವರೇ ಕವಿಗಳಾಗಿ ಇದ್ದವರು ಕವಿಗೋಷ್ಠಿ ಮಾಡೋದು, ಇದನ್ನೆಲ್ಲ ಮಾಡುವ ಒಂದು ಯೋಜನೆ ಹಾಕಿತ್ತು. ಎರಡು ಮೊದಲು ಒಂದು ದಿವಸ ಇತ್ತು, ಮತ್ತೆ 2 ದಿನದ ಕಾರ್ಯಕ್ರಮ ಆಯ್ತು. ಅದರಲ್ಲಿ ಮಕ್ಕಳ ಧ್ವನಿ ಕಾರ್ಯಕ್ರಮ ಬಹಳ ಯಶಸ್ಸಾಯಿತು. ಪ್ರತಿ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಮಕ್ಕಳ ಧ್ವನಿ ಕಾರ್ಯಕ್ರಮ ಮಾಡಿದ್ದೇವೆ ನಾವು. ಮಕ್ಕಳ ಧ್ವನಿ ಕಾರ್ಯಕ್ರಮದಲ್ಲಿ ಫಸ್ಟಿಗೆ ಮಕ್ಕಳದೇ ಒಂದು ಮೆರವಣಿಗೆ ಮಾಡ್ತಾರೆ,
0: ಸಾಹಿತ್ಯ ಸಮ್ಮೇಳನದ ಹಾಗೆ.
1: ಮಕ್ಕಳಿಂದ ಕವಿಗೋಷ್ಠಿ ಮಾಡಿಸ್ತಾರೆ. ಕವಿಗೋಷ್ಠಿ ಮಾಡಿಸಿ ಆದಮೇಲೆ ಅವರಲ್ಲಿ ಕೆಲವರಿಗೆ ಸ್ಪರ್ಧೆ ಕೊಡ್ತಾರೆ, ಕೆಲವು ಸಾಹಿತಿಗಳಿಗೆ. ನಂತರ ಅವರ ಪ್ರತಿಭಾ ಪ್ರದರ್ಶನಕ್ಕೆ ನಾಟಕ ಮಾಡಿಸ್ತಾರೆ. ಹೀಗೆ ಇವುಗಳೆಲ್ಲ ಒಟ್ಟು ಸೇರಿಕೊಂಡು ಒಂದು ಮಕ್ಕಳ ಧ್ವನಿ ಕಾರ್ಯಕ್ರಮ ಅಂತ. ಆಮೇಲೆ ಮಕ್ಕಳು ಬರೆದ ಪುಸ್ತಕಕ್ಕೆ ಬಹುಮಾನ ಕೊಡೋದು, ಮತ್ತು ಮಕ್ಕಳಿಗಾಗಿ ಬರೆದ ಹೆತ್ತವರಿಗೆ ಅಥವಾ ಮಕ್ಕಳ ಸಾಹಿತಿಗಳಿಗೆ ಬಹುಮಾನ ಕೊಡೋದು, ಮತ್ತು ಶಾಲಾ ಸಂಚಿಕೆಗಳಿಗೆ ಬಹುಮಾನ ಕೊಡೋದು, ಇವುಗಳೆಲ್ಲ ಮಾಡುವಾಗ 2 ದಿನ ಬೇಕಾಗ್ತಿತ್ತು ನಮಗೆ.
0: ಇದೀಗ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಕೂಡ ಅಲ್ಲಿಯ ಮಕ್ಕಳನ್ನು ಬಳಸಿಕೊಂಡು ಮಾಡ್ತೀರಾ?
1: ಅಲ್ಲ, ಎಲ್ಲ ಇಡೀ 3 ಜಿಲ್ಲೆಯಿಂದ ಬರ್ತಿದ್ರು. ಜಿಲ್ಲೆಯಿಂದ ಬಂದ ಮಕ್ಕಳಿಗೆ 20 ಕಿಲೋಮೀಟರ್ಕ್ಕಿಂತ ದೂರ ಬಂದರೆ ದೂರದಿಂದ ಬರುವವರಿಗೆ ಬಂದು ಹೋಗುವ ಚಾರ್ಜ್ ಕೊಡ್ತಿದ್ದೆ ನಾನು. ಅದಕ್ಕೆ 25,000 ಖರ್ಚಾಗ್ತಿತ್ತು.
0: ಈ ಕಾರ್ಯಕ್ರಮ
1: ಒಂದೊಂದು ಶಾಲೆಯಲ್ಲಿ ಒಂದೊಂದು ಸಲ ಒಂದೊಂದು ತಾಲೂಕಿನ ಒಂದೊಂದು ಶಾಲೆಯಲ್ಲಿ ಅವರು ಕರೀತಿದ್ರು ನಮ್ಮನ್ನು. ಈ ಸಲ ಇವತ್ತು ಯಾವ ಶಾಲೆಯಲ್ಲಿ ಮಾಡುದು ಅಂತ ಹೇಳಿದ್ರೆ ಬರುವ ವರ್ಷಕ್ಕೆ ಈ ವರ್ಷವೇ ಮಾಡಬೇಕು, ತಯಾರು ಮಾಡಬೇಕು ಅವರು. ಈ ಮಕ್ಕಳ ಧ್ವನಿಯಲ್ಲಿ ಆ ಮುಂದಿನ ಶಾಲೆಯ ಹೆಚ್ಚಿಗೆ ಮಾಡುವ ಮುಖ್ಯಸ್ಥರಿಗೆ ಅಂದರೆ ಹೆಡ್ ಮಾಸ್ಟರ್ಗೆ ಹೆಚ್ಚಾಗಿ ಒಂದು ಫ್ಲಾಗ್ ಟ್ರಾನ್ಸ್ಫರ್ ಮಾಡೋದು ಅಂತ ಇತ್ತು. ಫ್ಲಾಗ್ ಅವರಿಗೆ ಕೊಡೋದು, ಅವರು ಅದನ್ನು ಇಟ್ಕೊಂಡು ಆ ವರ್ಷ ಮುಂದಿನ ವರ್ಷ ಅವರು ಮಾಡಬೇಕು. ಅವರು ಮಾಡಿದ ನಂತರ ನೆಕ್ಸ್ಟ್ ಇಯರ್ ಇನ್ನೊಂದು ತಾಲೂಕಿನಲ್ಲಿ ಆ ಫ್ಲಾಗನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅವರು ಮಾಡೋದು. ಹೀಗೆ ಈ ಮುಂದಿನ ವರ್ಷದ್ದು ಎಲ್ಲಿ ಮಾಡೋದು ಎಂಬ
0: ಇದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ ಉಡುಪಿ ಜಿಲ್ಲೆಗೆ, ಆಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತವಾಗಿತ್ತಲ್ಲ.
1: ಸುರಿಗೆ ಅವಿಭಜಿತ ಆಗಿತ್ತು, ಮತ್ತೆ ವಿಭಜಿತ ಆಯಿತು. ಆಮೇಲೆ ನಮ್ಮ ಮಕ್ಕಳ ಸಾಹಿತ್ಯ ಸಂಗಮದ ಹೆಸರನ್ನೇ ಉಡುಪಿ ಕಾಸರಗೋಡು ಸಹಿತ ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಗಮ ಅಂತ ಮಾಡಿದ್ರು. ಕೆಲವರು ಹೇಳಿದ್ರು ನೀವು ಅಖಿಲ ಕರ್ನಾಟಕ ಮಾಡಬಾರ್ದು ಯಾಕೆ ಅಂತ. ನಾವು ಹೇಳ್ತೀವಿ ಎಲ್ಲ ಎಲ್ಲ ಕಡೆಗೆ ಹೋದ್ರೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅಲ್ಲಿಂದ ಮಕ್ಕಳು ಬರಲಿಕ್ಕೂ ಕಷ್ಟ ಉಂಟು. ನಮ್ಮ ಮೂರು ಜಿಲ್ಲೆಯನ್ನು ನಾವು ಸರಿ ಮಾಡುವ ಅಂತ ಹೇಳಿ ಮೂರು ಜಿಲ್ಲೆಯಷ್ಟು ತಗೊಂಡ್ರು. ಅದರಿಂದ ತುಂಬಾ ಪ್ರಯೋಜನ ಆಯ್ತು ಮಕ್ಕಳಿಗೆ. ತುಂಬಾ ಮಕ್ಕಳು ಒಳ್ಳೊಳ್ಳೆ ರೀತಿಯ ಭಾಷಣ ಮಾಡಿದ್ದಾರೆ, ಒಳ್ಳೆ ಅವರ ಪ್ರತಿಭಾ ಪ್ರದರ್ಶನ ಮಾಡಿದ್ದಾರೆ, ನಾಟಕ ಮಾಡಿದ್ದಾರೆ, ಆಮೇಲೆ ಪುಸ್ತಕ ಬರೆದಿದ್ದಾರೆ, ತುಂಬಾ ಪುಸ್ತಕ ಬರೆದಿದ್ದಾರೆ. ಮಕ್ಕಳಿಂದಲೇ ಬರೆಸಿದ ಪುಸ್ತಕದಲ್ಲಿ ಒಳ್ಳೊಳ್ಳೆ ಕದ್ಯಗಳನ್ನೆಲ್ಲ ಸೇರಿಸಿ ತೋದಲು ಅಂತ ಒಂದು ಪುಸ್ತಕ ಪ್ರಿಂಟ್ ಮಾಡಿದ್ದೇವೆ.
2: ಯಾವ ರಾಜ್ಯದಲ್ಲಿ ನಾನು ಜೀವಿಸಿದ್ದರೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಯಾವ ಭಾಷೆಯನ್ನು ನಾನು ಆಡುತ್ತಿದ್ದರೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಯಾವ ಧರ್ಮವನ್ನು ನಾನು ಅನುಸರಿಸಿದ್ದರೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಬಡವನೇನು ಬಲಿದನೇನು ಸುಖಿದು ಯುಕ್ಕಿಯೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಭಾರತೀಯ ನಾನು, ಭಾರತೀಯ ನಾನು.
0: ಈಗ ನೀವು ಇಷ್ಟೆಲ್ಲ ಮಾಡಿದಿರಲ್ಲ, ಮಕ್ಕಳನ್ನು ಬೆಳೆಸಿಕೊಂಡು ಸಾಹಿತ್ಯ ಆಸಕ್ತಿ ಮಾಡಿದಿರಿ, ಸಾಹಿತ್ಯದಲ್ಲಿ ಕತೆ ಕವನ ಎಲ್ಲ ಬರೆಯುವಂಥ ಒಂದು ಮಾರ್ಗದರ್ಶನ ಎಲ್ಲ ಕೊಟ್ಟಿರಿ, ಇದರಿಂದ ಪ್ರಯೋಜನ ಪಡ್ಕೊಂಡು ಈಗ ತಕ್ಕ ಮಟ್ಟಿಗೆ ಸಾಹಿತಿಗಳಾದವರು ಇದ್ದಾರಾ?
1: ಇದ್ದಾರೆ, ಮಕ್ಕಳೆಲ್ಲ ಸುಮಾರು ಬರೀತಾ ಇದ್ದಾರೆ, ಈಗಲೂ ಸಹ ಬರೆಯುವವರು ಇದ್ದಾರೆ, ಮಕ್ಕಳಲ್ಲಿ ಆಸಕ್ತಿ ಇದೆ. ಆಮೇಲೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಇದು ಲಾಕ್ಡೌನ್ ಆಗುವವರೆಗೆ ನಮ್ಮ ಸರಿ ನಡೀತಾ ಇತ್ತು. ಲಾಕ್ಡೌನ್ ಆದ ನಂತರ ಶಾಲೆಯಲ್ಲಿ ಮಕ್ಕಳನ್ನೆಲ್ಲ ಕರೀಲಿಕ್ಕಿಲ್ಲ ಅಂತ ಆಯ್ತು, ಅದು ನಿಂತು ಹೋದದ್ದು. ಈಗ ಮತ್ತೆ ನಮ್ಗೆ ಸಪ್ರಾಯ ಆಯ್ತು, ಕೂಡಲಿಲ್ಲ, ನಿಂತೋಯ್ತು. ಇಲ್ಲದಿದ್ರೆ ಬೇಕಾದವರು ನಮ್ಮ ಶಾಲೆಯಲ್ಲಿ ಮಾಡಿ ನಮ್ಮ ಶಾಲೆಯಲ್ಲಿ ಮಾಡಿ ಅಂತ ಕರೆಯುವವರು ಇದ್ದಾರೆ, ಆದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ನಾವು ಮಾಡಬೇಕು.
0: ಈಗ ಶ್ರೀನಿವಾಸರೇ, ನೀವು ಸರ್ವಿಸ್ನಲ್ಲಿ ಇದ್ದಾಗ ಶಾಲಾ ವಠಾರಗಳಲ್ಲಿ ಎಲ್ಲ ನಡೀತಾ ಇತ್ತು, ಈಗ ನೀವು ರಿಟೈರ್ಮೆಂಟ್ ಆದ ಮೇಲೆ ನೀವು ಮಕ್ಕಳ ಧ್ವನಿಯನ್ನು ಮಕ್ಕಳ ಸಾಹಿತ್ಯ ಸಮ್ಮೇಳನ ಎಲ್ಲ ಮಾಡ್ತಾ ಇದ್ದೀರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಖರ್ಚು ವೆಚ್ಚಗಳುಂಟಲ್ಲ, ಸಂಪನ್ಮೂಲ
1: ಸಂಪನ್ಮೂಲ
0: ಏನು ಮಾಡ್ತಿದ್ರಿ?
1: ಸಂಪನ್ಮೂಲ ಎಲ್ಲಿ ನಮ್ಮ ವಿದ್ಯಾ ಇದರಲ್ಲಿ ಯಾವ ಶಾಲೆಯಲ್ಲಿ ನಾವು ಮಕ್ಕಳ ಧ್ವನಿ ಮಾಡ್ತೇವೋ ಆ ಶಾಲೆಯವರು ಆ ಕಾರ್ಯಕ್ರಮಕ್ಕೆ ಬೇಕಾದ ಊಟ ಉಪಚಾರ ವಸತಿ ಇದನ್ನೆಲ್ಲ ಅವ್ರು ಮಾಡಬೇಕು. ಆಮೇಲೆ ಬಹುಮಾನ ಕೊಡೋದು ಮಕ್ಕಳಿಗೆ, ಬಂದು ಹೋಗುವ ಚಾರ್ಜ್ ಕೊಡೋದು ನಾವು. ಅದಕ್ಕೋಸ್ಕರ ನಾವು ಕೆಲವು ಬ್ಯಾಂಕುಗಳನ್ನು ಅವರನ್ನು ಇವರನ್ನೆಲ್ಲ ಕಾಂಟ್ಯಾಕ್ಟ್ ಆಗಿ ದೊಡ್ಡ ದೊಡ್ಡ ಜನರನ್ನೆಲ್ಲ ಕಾಂಟ್ಯಾಕ್ಟ್ ಆಗಿ ಅವರಿಂದ ಡೊನೇಷನ್ ತಗೊಂಡು ಆ ಡೊನೇಷನ್ ಹಣವನ್ನು ಅಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಹಾಗೆ ಮಕ್ಕಳ ಧ್ವನಿ ಮಾಡುವವರು ಆ ಶಾಲೆಯವರು ಅಥವಾ ಆ ಸಂಸ್ಥೆಯವರು ಮಕ್ಕಳಿಗೆ ಊಟ ಉಪಚಾರ ಮತ್ತೆ ವಸತಿ ರಾತ್ರಿ ಉಳ್ಕೊಳ್ಳಿಗೆ ಜಾಗೆ ಇದೆಲ್ಲ ಅವರು ಕೊಡಬೇಕು, ಅಂದರೆ ಆತಿಥ್ಯ ಅವರದ್ದು.
0: ಈಗ ಇಷ್ಟೆಲ್ಲ ಕೆಲಸಗಳನ್ನು ನೀವಿಬ್ಬರು ಸೇರಿಕೊಂಡು ಮಾಡ್ತಿದ್ದೀರಿ ಅಲ್ವಾ, ಈಗ ಇದರ ಒಂದು ಈ ಒಂದು ಇಂಥ ಒಂದು ಚಟುವಟಿಕೆಯಲ್ಲಿ ಅಥವಾ ನಿಮ್ಮ ಉದ್ದೇಶದ ಒಂದು ಅದನ್ನು ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಈಗ ನಿಮ್ಮ ಪತ್ನಿಯ ಒಂದು ಸಹಕಾರವನ್ನು ಹೇಗೆ ನೀವು ಸ್ಮರಿಸಿಕೊಳ್ತೀರಿ?
1: ನಮಗೂ ಅವಳಿಗೂ ವ್ಯತ್ಯಾಸ ಇಲ್ಲ, ಅವಳು ಏನು ಮಾಡಬೇಕು ಇವತ್ತು ನಾಳೆ ಮಕ್ಕಳ ಧ್ವನಿ ಕಾರ್ಯಕ್ರಮ ಇದ್ರೆ ಅಲ್ಲ, ಅದಕ್ಕಿಂತ ಹೆಚ್ಚು ಮಕ್ಕಳ ನಾಳೆ ಸ್ಪರ್ಧೆ ನಡಿಬೇಕಾದ್ರೆ ಸ್ಪರ್ಧೆ ನಡಿಬೇಕಾದ್ರೆ ಏನು ಮಾಡೋದು ಹಾಗೆ ಮಾಡೋದು ನಾವು ಚರ್ಚೆ ಮಾಡಿಕೊಂಡು ಅಲ್ಲಿ ಹೋಗುವಾಗ ನಾಳೆ ಇವತ್ತು ಮಾಡಿದಂಥ ಕೆಲಸ ನಾಳೆ ಮಾಡಬಾರ್ದು, ಹಾಗೆ ಅದು ಹೊಸ ಹೊಸದಾಗಬೇಕು, ಅವುಗಳನ್ನು ಚರ್ಚೆ ಮಾಡ್ತಾ ಇದ್ದೆ. ಅವಳು ನಾನು ಹೇಳಿದ ಹಾಗೆ, ನಾನು ಅವಳು ಹೇಳಿದ ಹಾಗೆ, ಈಗ ಒಬ್ಬರು ಸಮರಸ್ತದಿಂದ ನಮ್ಮ ದೇಹ ಬೇರೆ ಬೇರೆ ಇರ್ಬೋದು, ಆದರೆ ಉದ್ದೇಶ ಮತ್ತು ಮನಸ್ಸು ಎಲ್ಲ ಒಂದೇ. ನಾನು ಅವಳು ಹೇಳಿದಾಗೆ ಅವಳು ನಾನು ಹೇಳಿದೆ,
0: ಅದೇ ಈಗ ಸಮಾನ ಆಸಕ್ತಿ
1: ಇಲ್ಲಿ ಸಹ ಹಾಗೆ, ಶಾಲೆಯಲ್ಲಿ ಸಹ ಹಾಗೆ, ಯಾವ್ದು ಬೇಕೋ ಕೆಲಸ ಬೇಕೋ ಅವಳು ಅದಕ್ಕೆ ಸಹಕಾರ ಕೊಡ್ತಾ ಇದ್ದೆ, ನಾನು ಹೇಳಿದೆ ಅವಳಿಗೆ ಬೇಕಾದ್ದು ನಾನು ಸಪೋರ್ಟ್ ಕೊಡ್ತಾ ಇದ್ದೆ. ಹೀಗೆ ಅವಳು ಸಹ ನಾನು ಸಹ ಇಬ್ಬರು ಸಹ ಒಟ್ಟು ಸೇರಿ ನಡೀತಾ ಇತ್ತು.
0: ಅಂತೂ ನೀವು ಇಲ್ಲಿಯವರೆಗೆ ಕೂಡ ಒಂದು ಸಾಹಿತ್ಯದ ಆಸಕ್ತಿ ಮತ್ತು ಶಿಕ್ಷಣದ ಮೇಲಿನ ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿಕೊಂಡು ಬಂದಿರಿ. ಈಗ ನೀವು ಹೀಗೆಲ್ಲ ಮಾಡಿದರೆ ನಿಮಗೆ ಬೇಕು ಅಂತಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶಸ್ತಿ ಗೌರವ ಸನ್ಮಾನ ಇತ್ಯಾದಿಗಳಾದದ್ದುಂಟ?
1: ತುಂಬ ಆಗಿದೆ. ಶಾಲೆಯಲ್ಲಿರುವಾಗ ಓದುವ ಹವ್ಯಾಸವನ್ನು ಬೆಳೆಸುವುದು ಹೇಗೆ ಅಂತ ಹೇಳಿ ಒಂದು ಲೇಖನ ಮಾಡಿ ಒಂದು ಇದು ಪ್ರಯೋಗ ಮಾಡಿ ಅದರದ್ದು ಪ್ರಯೋಗವನ್ನು DSRTCಗೆ ಕಳಿಸಿದ್ರು. ಅವರು ಹಿರಿಮೆಗೆ ಪುರಸ್ಕಾರ ಅಂತ ಪುರಸ್ಕಾರ ಕೊಟ್ಟಿದ್ದಾರೆ,
0: ಶಿಕ್ಷಣದಲ್ಲಿ ಹಿರಿಮೆಗೆ
1: ಕೊಟ್ಟಿದ್ದಾರೆ. ಆಮೇಲೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಮಗೆ ಪ್ರಶಸ್ತಿ ಬಂದಿದೆ, ರಾಷ್ಟ್ರಮಟ್ಟದ ಪ್ರಶಸ್ತಿ. ವೆಂಕಟರಾಮನ್ ಆಗ ಪ್ರೆಸಿಡೆಂಟ್ ಇದ್ರು, ಅವರು ಕೊಟ್ಟಿದ್ದಾರೆ ನಮಗೆ ಹಾಗೆ ಆ ಪ್ರಶಸ್ತಿ. ಮತ್ತೆ ಕಲಗಿ ಎಲ್ಲ ಹೋಗಿ ಅಲ್ಲಿ ಬೇರೆ ಬೇರೆ ಊರಿನವರು ಬೇರೆ ಬೇರೆ ಶಾಲೆಯವರು ಮತ್ತೆ ಸಂಘ ಸಂಸ್ಥೆಯವರು ಎಲ್ಲ ಕರೆದು ಪ್ರಶಸ್ತಿಗಳನ್ನು ರಾಶಿ ಮಾಡಿ ಕೊಟ್ಟಿದ್ದಾರೆ. ಬೇಕಾದಷ್ಟು ಪ್ರಶಸ್ತಿ ಎಲ್ಲ ಬಂದಿದೆ.
0: ಈಗ ನಿಮ್ಮ ಮನೆಯಲ್ಲಿ ನೋಡುವಾಗ ಕೆಲವಾದರೂ ಅದಕ್ಕೆ ಸಾಕ್ಷಿಗಳು ನಮಗೆ ಸಿಗ್ತವೆ. ಗೋಡೆ ತುಂಬ ಇದೆ. ಬಹಳ ಸಂತೋಷ ಶ್ರೀನಿವಾಸ ರಾಯರೇ. ಈಗ ನಮಗೆ ನಿಮ್ಮ ಕಾಲದಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಶಿಕ್ಷಕರಾಗಿ ಕೆಲಸ ಮಾಡಿದವರು ನೀವು ಅಲ್ವಾ? ಈಗ ತುಂಬ ಶಿಕ್ಷಣದಲ್ಲಿ ಬದಲಾವಣೆ ಎಲ್ಲ ಆಗಿದೆ, ಸ್ವಲ್ಪ ಅಪಸವ್ಯಗಳು ಕೂಡ ಆಗಿವೆ, ಎಲ್ಲವೂ ಸರಿ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈಗ ಆಗಿನ ನಿಮ್ಮ ಕಾಲದ ಒಂದು ಶೈಕ್ಷಣಿಕ ವ್ಯವಸ್ಥೆ ಮತ್ತು ಈಗ ಆಗ್ತಾ ಇರುವುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ, ಏನು ಪ್ರಮುಖವಾದ ವ್ಯತ್ಯಾಸ ಏನಾದರೂ ಕಾಣ್ತದೆ ನಿಮಗೆ?
1: ಈಗ ಮೇನ್ ನಮಗೆ ಕಾಣುವಂಥದ್ದಂದರೆ ಶಾಲೆಗೆ ಬಿಲ್ಡಿಂಗ್ ಕೊಡ್ತಾರೆ, ಆಮೇಲೆ ಊಟ ಕೊಡ್ತಾರೆ, ಆಮೇಲೆ ಮಕ್ಕಳಿಗೆ ಬೇಕಾದ ಬಟ್ಟೆ ಕೊಡ್ತಾರೆ. ಆದರೆ ಶಾಲೆಯಲ್ಲಿ ಶಿಕ್ಷಕರ ನೇಮಕ ಮಾಡಲಿಲ್ಲ. ಶಿಕ್ಷಕರು ಇಲ್ಲದೇ ಇದ್ದರೆ ಶಾಲೆ ಡೆವಲಪ್ ಆಗೋದು ಹೇಗೆ? ಶಿಕ್ಷಕರನ್ನು ಮೊದಲು ಕೊಡಬೇಕು, ಆಮೇಲೆ ಬಿಲ್ಡಿಂಗ್ ಇಲ್ಲದಿದ್ದರೂ ಮರದಡಿಯಲ್ಲಿ ಆದರೆ ಅವರು ಪಾಠ ಮಾಡಿ ಮಕ್ಕಳನ್ನು ಮೇಲೆ ತರ್ತಾರೆ. ಆಮೇಲೆ ಶಿಕ್ಷಕರಿಗೆ ಕೊಡುವಾಗಲೂ ಈಗ ಏನಾಗಿದೆ ಅಂತ ಹೇಳಿದರೆ ಯಾರು ಎಲ್ಲಿ ಕೆಲಸ ಸಿಕ್ಕದಿದ್ದರೆ ಶಿಕ್ಷಕ ಬರ್ತೀವಿ ಹೋಗುದು. ಅಂಥವರು ಬಂದರೆ ಶಿಕ್ಷಣದಲ್ಲಿ ಏನು ಡೆವಲಪ್ಮೆಂಟ್ ಆಗಿತ್ತು? ಶಿಕ್ಷಣದಲ್ಲಿ ಆಸಕ್ತಿ ಇರುವವರನ್ನು ಶಿಕ್ಷಕರನ್ನಾಗಿ ಟ್ರೈನಿಂಗ್ ಕೊಟ್ಟು ಅವರನ್ನು ಶಿಕ್ಷಕರನ್ನಾಗಿ ಮಾಡಿದರೆ ಆಗ ಶಿಕ್ಷಕರು ಇರ್ತಾರೆ. ಶಿಕ್ಷಕರಿಗೆ ಸರಿ ಸಂಬಳ ಕೊಡಬೇಕು, ಅವರು ನಿಜವಾಗಿ ಕೆಲಸ ಮಾಡುವವರಿಗೆ ಬೇಕಾದ ಪ್ರೋತ್ಸಾಹ ಕೊಡಬೇಕು. ಹಾಗೆ ಕೊಟ್ಟರೆ ಆಗ ಆಗ್ತದೆ. ಈಗ ಗವರ್ಮೆಂಟ್ ಹೇಳ್ತದೆ ಗವರ್ಮೆಂಟ್ ಶಾಲೆಗಳಿಗೆ ಬನ್ನಿ, ಗವರ್ಮೆಂಟ್ ಶಾಲೆಗಳಿಗೆ ಬನ್ನಿ ಅಂತ. ಆ ಶಾಲೆಗಳಿಗೆ ಹೋದರೆ ಅಲ್ಲಿ ಬಿಲ್ಡಿಂಗ್ ಇಲ್ಲ, ಆಮೇಲೆ ಮಕ್ಕಳು ಬೇಕಾದ ವ್ಯವಸ್ಥೆ ಶಿಕ್ಷಕರಿಲ್ಲ, ಅದು ಅವರು ಅಲ್ಲಿ ಹೋಗಿ ಎಂತ ಮಾಡೋದು? ಆಮೇಲೆ ಅಲ್ಲಿ ಸಹ ಶಿಕ್ಷಕರನ್ನು ಇವತ್ತಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು. ಈ ಟ್ರಾನ್ಸ್ಫರ್ನಲ್ಲಿ ಎಲ್ಲ ಅಲ್ಲಿ ಶಿಕ್ಷಕರು ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ. ಹಾಗೆ ಏಡೇಡ್ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ, ಈಗ ಹೆಚ್ಚಿನ ಶಾಲೆಗಳು ಮಕ್ಕಳಿಲ್ಲ. ಮತ್ತೆ ಮೇನ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅವರಿಗೆ ಮಾರ್ಕಿಗೆ ಇಂಪಾರ್ಟೆನ್ಸ್ ಆಗಿದೆ, ಬೇರೆ ಯಾವ್ದು ಬೇಡ. ಅವರು 100ರಲ್ಲಿ 100 ಮಾರ್ಕ್ ತೆಗಿಬೇಕು, 99 ತೆಗೆದಿರೋದು ಏನು ಒಂದು ನಷ್ಟ ಆಯ್ತು ನಿಮಗೆ ಅಂತ ಕೇಳುವವರೇ ಇರೋದು. ಆದ್ದರಿಂದ ಎಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಮಾರ್ಕಿಗೆ ಅದಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಬೇರೆ ಕನ್ನಡ ಮೀಡಿಯಮ್ಗೆ ಬರುವವರು ಕಡಿಮೆ ಆಗಿದ್ದಾರೆ.
0: ಈಗ ಇಷ್ಟೆಲ್ಲ ಸಮಸ್ಯೆಗಳು ನೀವು ಗಮನಿಸಿದ್ದೀರಿ, ನಿಮ್ಮದೇ ಆದಂತಹ ಕೆಲವು ಅದಕ್ಕೆ ಇಂಥ ಸಲಹೆಗಳು ಕೂಡ ಇರ್ತವೆ. ಈ ಒಂದು ದೃಷ್ಟಿಯಿಂದ ಈಗ ನಿಮ್ಮ ಒಂದು ಜೀವನಾನುಭವದಿಂದ ಈಗ ಕಲಿತಾ ಇರುವಂಥ ಮಕ್ಕಳಿಗೆ ಅಥವಾ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥ ಒಟ್ಟು ಮಕ್ಕಳ ಹೆತ್ತವರಿಗೆ ಒಂದು ಕೊನೆಯಲ್ಲಿ ಒಂದು ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು?
1: ಅವರು ಮಕ್ಕಳನ್ನು ನಮ್ಮ ಹತ್ತಿರ ಇಟ್ಟುಕೊಂಡು ಆ ಮಕ್ಕಳಿಗೆ ನಮ್ಮ ಕಾಲ ಮೇಲೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಮಕ್ಕಳಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಬೇಕು. ಆನಂತರ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದಕ್ಕೆ ಬೇಕಾದ ಪ್ರೋತ್ಸಾಹ ಕೊಡಬೇಕು, ಹೊರತು ನೀನು ಮಾರ್ಕ್ ತೆಗಿ ಅಂತವನ ಮೇಲೆ ಒತ್ತಡವನ್ನು ಹೇರಬಾರದು, ಅದು ಮುಖ್ಯ. ಆಮೇಲೆ ಈಗ ಶಿಕ್ಷಕರು ಮಕ್ಕಳು ಶಿಕ್ಷಕರು ಶಾಲೆಯಲ್ಲಿ ಇಲ್ಲ, ಮನೆಯಲ್ಲಿ ಮಕ್ಕಳನ್ನು ಕೇಳುವವರಿಲ್ಲ, ಮಕ್ಕಳದ್ದು ಸ್ವಭಾವ ಎಲ್ಲ ಕೆಟ್ಟದಾಗ್ತದೆ. ಅದರ ಬದಲಿಗೆ ತಂದೆ ತಾಯಿಗಳು ಮಕ್ಕಳನ್ನು ತಮ್ಮ ಕಾಲಿನ ಮೇಲೆ ಒಂದು ಅರ್ಧ ಗಂಟೆ ಆದರೆ ಕೂತ್ಕೊಳ್ಳಿಸಿ ಅಥವಾ ಹತ್ತಿರ ಕೂತ್ಕೊಳ್ಳಿಸಿ ಅವರಿಗೆ ಕತೆ ಹೇಳೋದು ಅಥವಾ ಮಾತನಾಡಿಸುವುದು, ಅವರು ಶಾಲೆಯಲ್ಲಿ ಏನು ಕಲಿಸಿದ್ದಾರೆ ಅಂತ ಕೇಳುವುದು ಇತ್ಯಾದಿ ಅವರನ್ನು ಟ್ರೈನ್ ಮಾಡಿದರೆ ಆಗ ಶಾಲೆಯಲ್ಲಿ ಸಹ ಒಳ್ಳೆಯ ನಡತೆ ಬರ್ತದೆ. ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರು ಹೋಗಬೇಕು, ಅವರು ಶಿಕ್ಷಕರು ಒಳ್ಳೆಯ ರೀತಿ ಇದ್ದರೆ ಇದಾಗ್ತದೆ. ಅದನ್ನೆಲ್ಲ ಗೌರ್ಮೆಂಟು ಯೋಚನೆ ಮಾಡಿ ಈಗ ಏಡ್ರೇಡ್ ಶಾಲೆ, ಏಡ್ರೇಡ್ ಶಾಲೆಯಲ್ಲಿ ಎಷ್ಟೋ ಒಳ್ಳೆ ಶಾಲೆಗಳು ಉಂಟು. ಆ ಶಾಲೆಗಳಿಗೆಲ್ಲ ಡೊನೇಷನ್ ಇದು ಅನುದಾನ ಕೊಡೋದು ಬಿಟ್ಟು ಅವರು ಶಿಕ್ಷಕರನ್ನು ನೇಮಿಸೋದಿಲ್ಲ. ನೀವೇ ದುಡ್ಡು ಕೊಡಿ, ನೀವೇ ಶಾಲೆ ನಡೆಸಿ ಅಂತ ಹೇಳಿದ್ರೆ ಏನಾಗ್ತದೆ? ಹಾಗೆ ಇಂಗ್ಲೀಷ್ ಮೀಡಿಯಂ ಶಾಲೆ, ಈಗ ಎಲ್ರಿಗೆ ಇಂಗ್ಲೀಷ್ ಮೀಡಿಯಂ ಹೇಳಿದ್ದಾರೆ, ಇಂಗ್ಲೀಷ್ ಮೀಡಿಯಮ್ಗೆ ಹಾಗೆ ಹೋಗಲಿ ಕಸ್ಟರ್ಸ್, ಅದಕ್ಕೆ ಡೊನೇಷನ್ ಶಾಲೆ ಕೆಲವಾಗ ಅಲ್ಲಿ ಡೊನೇಷನ್ ಕೊಟ್ಟಾದರೂ ಪೇರೆಂಟು ಟೀಚರನ್ನು ಇಂಗ್ಲೀಷ್ ಮೀಡಿಯಂ ಕಲಿಸ್ತಾರೆ. ಇಂಗ್ಲೀಷ್ ಮೀಡಿಯಂನಲ್ಲಿ ಅವರಿಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ, ಅದಕ್ಕೆ ಟ್ಯೂಷನಿಗೆ ಕಳಿಸ್ತಾರೆ. ಹೀಗೆ ಅಲ್ಲಿಂದ ಹೋಗುದು ಇಲ್ಲಿ ಬರುದು. ಮನೆಯಲ್ಲಿ ಅವರಿಗೆ ಪುರುಸತೆ ಇಲ್ಲ, ಆಟ ಆಡಲಿಕ್ಕೆ ಪುರುಸತೆ ಇಲ್ಲ, ನಾಟಕ ಮಾಡಲಿಕ್ಕೆ ಪುರುಸತೆ ಇಲ್ಲ, ಯಾವುದಕ್ಕೂ ಪುರುಸತೆ ಇಲ್ಲ. ಅವರು ಓದುವಾಯ್ತು, ಬರೆಯುದಾಯ್ತು, ಕಲಿಯುದಾಯ್ತು, ಮಾರ್ಕು ಮಾರ್ಕು ಮಾರ್ಕು ಹೀಗೆ ಆಗುದಂತ ಹೇಳಿದ್ರೆ ಆಗ ಶಿಕ್ಷಣ ತನ್ನಷ್ಟಕ್ಕೆ ಉತ್ತರ ಬರ್ತದೆ.
0: ಬಹಳ ಸಂತೋಷ ಶ್ರೀನಿವಾಸರಾಯರೇ, ತಮ್ಮ ಶೈಕ್ಷಣಿಕವಾದಂತಹ ಒಂದು ಅನುಭವ ಮತ್ತು ಈ ಒಂದು ಜೀವನ ಅನುಭವ, ಸುಮಾರು 9 ದಶಕಗಳ ನಿಮ್ಮ ಜೀವನ ಅನುಭವ, ನೀವು ಕಂಡುಕೊಂಡಂತಹ ಸಿಹಿ ಕಹಿ ಮತ್ತು ಒಟ್ಟು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಶಿಕ್ಷಣದ ಒಂದು ಪಾತ್ರ, ಇದರ ಬಗ್ಗೆ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ನೀವು ಹೇಳಿದ್ದೀರಿ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಬಹುಶಃ ಈ ಒಂದು ಇಡೀ ಪ್ರಾಯದಲ್ಲಿಯೂ ಕೂಡ ಅಂತಹ ಒಂದು ಕಾಳಜಿಯನ್ನು ಇಟ್ಟುಕೊಂಡು ಮುಂದಿನವರು ಇಂತಹ ವಿಚಾರಗಳಲ್ಲಿ ಮುಂದೆ ಬರೀಬೇಕು ಎನ್ನುವ ಬಗ್ಗೆ ಮಾಹಿತಿಯನ್ನು ಕೂಡ ಭಾಳ ಉಪಯುಕ್ತವಾದದ್ದನ್ನು ಬಹುಶಃ ನೀವು ಕೊಟ್ಟಿದ್ದೀರಿ. ಇದು ಶಿಕ್ಷಕರಿಗೆ, ಸಮಾಜಕ್ಕೆ, ಹೆತ್ತವರಿಗೆ, ಮಕ್ಕಳಿಗೆ ಎಲ್ಲರೂ ಕೂಡ ತಲೆಯಲ್ಲಿ ಇರಿಸಿಕೊಳ್ಬೇಕಾದಂಥ ಸಂಗತಿ. ಅದಕ್ಕಾಗಿ ಈ ಎಲ್ಲ ಮಾತುಗಳಿಗಾಗಿ ನಿಮಗೆ ನಮ್ಮ ಸಾರಂಗ ಬಳಗದ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
0: ಶ್ರೋತೃಗಳೇ, ಇದು ಪ್ರಶಸ್ತಿ ವಿಜೇತ ಶಿಕ್ಷಕರಾದಂತಹ ಸಾಹಿತ್ಯ ಪರಿಚಾರಕರಾಗಿರತಕ್ಕಂತಹ ನಮ್ಮ ಬಿ ಶ್ರೀನಿವಾಸ ರಾವ್ ಅವರ ಮುಕ್ತವಾದಂತಹ ಅಭಿಪ್ರಾಯ. 90 ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರ ಒಂದು ಆಸಕ್ತಿ ಮತ್ತು ಅನುಭವಗಳು ಅದು ಹಾಗೇ ಇದ್ದಾವೆ ಮತ್ತು ಬೇರೆ ಬೇರೆ ಆಲೋಚನೆಗಳನ್ನು ಕೂಡ ಬಹಳ ಕ್ರಿಯಾತ್ಮಕವಾಗಿ ಅವರು ಇರಿಸಿಕೊಂಡಿದ್ದಾರೆ ಎನ್ನುವುದಕ್ಕೆ ಅವರ ಮಾತುಗಳು ಸಾಕ್ಷಿ. ಅದಕ್ಕಾಗಿ ಅವರಿಗೆ ನಮ್ಮತ್ತೆ ಅವರ ಶ್ರೀಮತಿ ಸಾವಿತ್ರಿ ಎಸ್ ರಾವ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು. ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡಿದವರು ಸಾರಂಗ ಬಳಗದ ಬಿಂದ್ಯಾ ಕುಲಾಲ್ ಮತ್ತು ಎಡ್ವರ್ಡ್ ಲೋಬೋ ಅವರು ಕೂಡ ಇದ್ದಾರೆ. ಒಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ವಂದಿಸ್ತಾ, ಈ ಇಡೀ ಮಾತುಕತೆಯನ್ನು ಕೇಳಿದಂತಹ ನಮ್ಮ ಶ್ರೋತೃವರ್ಗ ಕೂಡ ಸಾರಂಗದ ಪರವಾಗಿ ಧನ್ಯವಾದ ಅರ್ಪಿಸ್ತಾ, ಮುಂದಿನ ಕಲಾ ಸಾರಂಗ್ನಲ್ಲಿ ಮತ್ತೊಮ್ಮೆ ಕಾಣೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕೋಳಿ. ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಗುರಿ ಇಟ್ಟು ಬಾಣ ಬಿಡೋ ಕೆಲಸ. ನಿನ್ನೆ ದಿವಸ ಬುದ್ಧನ ಬಾಲ್ಯ ಮತ್ತು ಯೌವನಗಳನ್ನು ಗಮನಿಸ್ತಾ ತಂದೆ ಇವನಲ್ಲಿರುವಂಥ ಅನ್ಯಮನಸ್ಕತೆಯನ್ನು ಗಮನಿಸಿ ಮತ್ತೆ ಇವನ್ನ ಜೀವನಕ್ಕೆ ಚೈತನ್ಯ ತರಬೇಕು ಅಂತಂದಾಗ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಮದುವೆ ಮಾಡಬೇಕು ಅಂತ ನಾನು ಘಟನೆ ಹೇಳಿದೆ. ಎಲ್ಲ ಹುಡುಗಿಯರು ಬಂದಾಗ ಅವನು ಕಾಣಿಕೆ ಕೊಡ್ತಾನೆ, ಕೊನೆಗೆ ಯಶೋಧರೆ ಬಂದಾಗ ಕಾಣಿಕೆ ಇರೋದಿಲ್ಲ. ನನಗೇನು ಕಾಣಿಕೆ ಅಂತ ಕೇಳಿದಾಗ ನೋಡ್ತಾನೆ ಯಾವುದೂ ಇಲ್ಲ ಅಂದಾಗ ತನ್ನ ಕೈಯನ್ನು ಉಂಗುರ ತೆಗೆದು ಕೊಡ್ತಾನೆ. ಆವಾಗಿದ್ದವರೆಲ್ಲರೂ ಮಂತ್ರಿಗಳು, ಹೋ ಈಕನೇ ಸರಿಯಾದ ಹುಡುಗಿ ಆಕೆ ಅವನಿಗೆ ಅಂತ ಮಾಡ್ತಾರೆ. ಆಕೆ ತಂದೆ ಸುಪ್ರಬುದ್ಧ ಅಥವಾ ದಂಡಪಾಣಿ, ಎರಡು ಹೆಸರು ಅವನಿಗೆ. ಆತ ಒಂದು ಹೇಳ್ತಾನೆ, ಮದುವೆ ಮಾಡಿಕೊಂಡು ನನಗೇನು ತೊಂದರೆ ಇಲ್ಲ ರಾಜಕುಮಾರ, ಆದರೆ ಶಕ್ತಿ ಪರೀಕ್ಷೆ ಆಗಬೇಕು. ನಮ್ಮ ಮನೆಯಲ್ಲಿ ಬಂದಂಥ ಪದ್ಧತಿ ಅದು, ಯಾರೇ ಹುಡುಗರು ಬಂದರೂ ಶಕ್ತಿ ಪದ್ಧ ಪರಿಸ್ಥಿತಿ ಆಗ್ಬೇಕು. ಏನಾಗ್ಬೇಕು ಶಕ್ತಿ ಪರೀಕ್ಷೆ? ಅದು ಎರಡು ಮೂರು ಇದ್ದಾವೆ. ಒಂದು ಬಿಲ್ಲು ಬಾಣ, ಅದು ಎಷ್ಟು ಪರಿಣಿತಾಗಿದ್ದಾನೆ ನೋಡಬೇಕು ಬಿಲ್ಲು ವಿದ್ಯೆಯಲ್ಲಿ. ಎರಡನೇದು ಖಡ್ಗ ಯುದ್ಧದಲ್ಲಿ ಎಷ್ಟು ಪರಿಣಿತನಾಗಿದ್ದಾನೆ. ಮುಂದೆ ಕೂರ್ನ ಕುದುರೆ ಸವಾರಿಯಲ್ಲಿ ಆಗಿದ್ದಾನೆ ನೋಡಬೇಕು. ಯಶೋಧರೆ ತುಂಬ ಚಂದದ ಹುಡುಗಿ, ಸಂಸ್ಕೃತ ಮಂತಂದವಳು, ಸಾಕಷ್ಟು ಜನ ಹುಡುಗರು ಬರ್ತಾರೆ. ಅಪ್ಪ ಶುದ್ಧೋಧನ ಚಿಂತೆ ಯಾಕಂದರೆ ಇವನು ಕಲ್ತಿದ್ದಾನೆ, ಕಲ್ತಿಲ್ಲ ಅಂತ ಯುದ್ಧ ವಿದ್ಯೆ ಕಲ್ತಿದ್ದಾನೆ, ಅದ್ರ ಬಗ್ಗೆ ಆಸಕ್ತಿ ತೋರಿಸಲ್ಲ. ಅಂದಾಗ ಇವನು ಸೋತು ಬಂದುಬಿಟ್ರೆ ಮುಖ ಕೆಟ್ಟು ಹೋಗ್ಬಿಡುತ್ತಲ್ಲ, ರಾಜನ ಮಗ ಇವನು ಹೋಗ್ಬಿಟ್ಟು ಸೋತು ಬಂದುಬಿಟ್ರೆ ತನ್ನ ಮರ್ಯಾದೆ ಘನತೆ ತೊಂದರೆ ಆಗ್ತದೆ ಅಂತ ಹೇಳಿ ಏನು ಮಾಡೋದು ಅಂತ ಸಿದ್ಧಾರ್ಥ ಹೇಳ್ತಾನೆ, ಏನು ಚಿಂತೆ ಮಾಡಬೇಡಪ್ಪ, ನನಗದು ಯುದ್ಧ ಚೆನ್ನಾಗಿ ಬರ್ತದೆ, ಕೌಶಲ್ಯ ಕಲ್ತಿದ್ದೀನಿ, ಅದ್ರ ಬಗ್ಗೆ ಜಾಸ್ತಿ ಒಲವಿಲ್ಲದೆ ಹೋದರೂ ಚೆನ್ನಾಗಿ ಕಲ್ತಿದ್ದೀನಿ ಅಂತ ಹೇಳ್ತಾನೆ.

0: रेडियो सारंग 107.8 FM।
1: ಯುದ್ಧಕ್ಕೆ ಹೋಗ್ತಾರೆ. ಮೊದಲನೇದು ಹೇಳಿದ ಹಾಗೆ ಬಿಲ್ಲುಗಾರಿಕೆ ಸ್ಪರ್ಧೆ. ಸುಮಾರು ಜನ ಹುಡುಗರು ಅಲ್ಲಿ ಗುರಿ ಇಟ್ಟಿರ್ತಾರೆ. ಆ ಗುರಿ ಮಧ್ಯಕ್ಕೆ ಬಾಣ ಹೊಡಿಬೇಕು. ಒಂದಿಷ್ಟು ದೂರ ಒಂದು ಗೆರೆ ಹಾಕಿರ್ತಾರೆ, ಅಲ್ಲಿ ನಿಂತ್ಕೊಂಡು ಆ ಜಾಗದಿಂದ ಗುರಿ ಹೊಡಿಬೇಕು. ಬುಲ್ ಸಾಯ ಅಂತೀವಲ್ಲ ನಮ್ಮ ಹಾಗೆ, ಅಲ್ಲಿ ಹೊಡಿಬೇಕು ಅಂತ. ಬಹಳಷ್ಟು ಜನ ಹುಡುಗರು ಬಾಣ ಅಲ್ಲಿ ತನಕ ಹೋಗೋದೇ ಇಲ್ಲ. ಕೆಲವ್ರದ್ದು ಹತ್ತಿರ ಹೋಗ್ತದೆ, ಕೆಲವರು ಮುಟ್ತದೆ, ಬಟ್ ಅದು ಬುಲ್ ಸಾಯಿಗೆ ಬೀಳೋದಿಲ್ಲ, ಮಧ್ಯ ಕೇಂದ್ರಕ್ಕೆ ಬೀಳೋದಿಲ್ಲ. ಅದು ದೇವದತ್ತ ಬರ್ತಾನೆ, ನಾನು ಹೇಗೆ ಬಿಡ್ತೀನಿ ನೋಡಿ ಬಾಣ ಅಂತ ಹೇಳಿ ಜೋರಾಗಿ ಬಿಡ್ತಾನೆ. ಕರೆಕ್ಟಾಗಿ ಬದ್ದಿ ಬಿಂದು ಬಿಡ್ತೇನೆ ದೇವದತ್ತ ಹೊಡೆದಿದ್ದು. ಈಗ ಯಶೋಧರೆ ಕಷ್ಟ ಆಗ್ಬಿಡ್ತು, ಯಾಕಂದ್ರೆ ಆಕೆಗೆ ಸಿದ್ಧಾರ್ಥನ ಮದುವೆ ಆಗಬೇಕು ಅಂತ ಮನಸ್ಸಿದೆ. ಇವನು ಬಾಣ ಕರೆಕ್ಟಾಗಿ ಹೊಡೆದ್ಬಿಟ್ಟ, ಇದಕ್ಕಿಂತ ಕರೆಕ್ಟ್ ಹೊಡೋಕೆ ಸಾಧ್ಯನೇ ಇಲ್ಲ. ಕರೆಕ್ಟಾಗಿ ಸೆಂಟ್ರಿಗೆ ಹೊಡೆದಿದ್ದಾನೆ. ಅವಾಗೇನಾಯ್ತು, ಈ ಪರೀಕ್ಷೆಯಲ್ಲಿ ಈಕ್ವಲ್ ಮಾರ್ಕ್ಸ್ ಬಂದಂಗೆ ಆಗ್ತದೆ, ಮುಂದಿನ ಪರೀಕ್ಷೆಯಲ್ಲಿ ಏನು ಗತಿನೋ, ಇದಕ್ಕೆ ಇಲ್ಲೂ ಫಸ್ಟ್ ಬರಬೇಕು ಅಂತ ಹಾಕಿದ್ದಿರಬೇಕು. ಅವಾಗೇನು ಮಾಡಬೇಕು, ಬುದ್ಧ ಸಿದ್ಧಾರ್ಥ ಹೋಗ್ತಾನೆ, ಯಾವ ಗೆರೆಯಿಂದ ಬಾಣ ಬಿಡಬೇಕು ಅಂತಿರುತ್ತೋ ಅದನ್ನ ಹಿಂದೆ ತೊಗೊಂಡು ಹೋಗ್ಬಿಡ್ತಾನೆ. ಮೊದಲಿನ ಅಳತೆ ಇತ್ತು, ಅದು ಎರಡು ಪಟ್ಟು ಮಾಡಿಬಿಡ್ತಾನೆ, ದೂರ ಹೋಗಿ ನಿಂತ್ಕೋತಾನೆ. ಅವರಂತಾರೆ, ಇಷ್ಟು ದೂರಿಂದ ಹೊಡೆಯೋಕ್ಕಾಗತ್ತಾ, ಎಷ್ಟೋ ಜನ ಬಾಣ ಮುಟ್ಲೇ ಇಲ್ಲ ಅಲ್ಲಿ. ಇವನೇನು ಮಾಡ್ತಾನೆ, ಎರಡು ಪಟ್ಟು ಹೆಚ್ಚು ದೂರ ತಗೊಂಡು ದೊಡ್ಡ ಬಿಲ್ ಕೊಟ್ಟಿರ್ತಾರಲ್ಲ, ಆ ಬಿಲ್ಲನ್ನು ಜೋರಾಗಿ ಎಳೆದಾಗ ಮಧ್ಯದಲ್ಲಿ ಮುರಿದು ಹೋಗ್ಬಿಡುತ್ತೆ ಬಿಲ್ಲದು. ದಯವಿಟ್ಟು ಗಮನಿಸಬೇಕಾದದ್ದು ಹೇಗೆ ನಮ್ಮಲ್ಲಿ ಪುರಾಣ ಕಥೆಗಳು ಹೇಗೆ ಪ್ರಭಾವ ಬೀರ್ತವೆ ಅಂತ. ಇಳಿದು

0: You're listening to Radio Sarang 107.8 FM.
1: ನಾವು ಕಂಡಿದ್ದೇವೆ ರಾಮ ಸೀತಾ ಸ್ವಯಂವರಕ್ಕೆ ಹೋದಾಗ ಸ್ವಯಂವರ ಅಂತ ಇರಲಿಲ್ಲ, ನಾವು ಸ್ವಯಂ ಕಟ್ಕೊಂಡಿದ್ದೀವಿ ಕತೆ, ಅದು ಸ್ವಯಂವರ ಇರಲಿಲ್ಲ. ಅದು ಆ್ಯಕ್ಚುಲಿ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ ಇಬ್ಬರು ಹುಡುಗರನ್ನ, ಇವರು ಬಾಣನ ಬಿಲ್ ನೋಡ್ತಾನೆ, ಎತ್ತಿಬಿಟ್ಟು ಅದನ್ನು ಎಳೆದಾಗ ಹೆದೆ ಏರ್ಸೋಕೆ ಹೋದಾಗ ಬಿಲ್ ಮುರಿದು ಹೋಯ್ತು ನಡುವೆ ಅಂತ ಬರ್ತದೆ. ಅದ್ರದ್ದು ಆಗಲ್ಲ, ಅಷ್ಟು ಬಾರದು, ಭಾಳ ಹಳೆಯದದು ಅಂತ ಹೇಳಿ ತೊಗೊಂಡು ಬರ್ತಾರೆ. ಆ ದೊಡ್ಡ ಬಿಲ್ಲಿಗೆ ಹೆದೆ ಏರಿಸಿ ಕಟ್ಟಿ ಆ ಎರಡು ಪಟ್ಟು ದೂರದಿಂದ ಬಾಣ ಬಿಟ್ಟರೆ ಅದು ಮಧ್ಯ ಬಿಂದುವಿನಲ್ಲಿ ಹಾಗೆ ಹೋಗೋದು ಅಷ್ಟೇ ಅಲ್ಲ, ಚುಚ್ಚಿಕೊಳ್ಳೋದಲ್ಲ, ಅದೇನು ಇಟ್ಟಿದ್ರಲ್ಲ ಮರದ್ದು ಗುರುತು ಮಾಡಿ ಇಟ್ಟಿದ್ರಲ್ಲ ಅದಕ್ಕೆ ಚುಚ್ಚಿಕೊಂಡು ಅದನ್ನು ದಾಟಿ ಹಿಂದೆ ಹೋಗಿ ನೆಲದಲ್ಲಿ ಹೋಗ್ಬಿಟ್ಟು ನೆಲದಲ್ಲಿ ಮಾಯ ಆಗಿಬಿಡುತ್ತಂತೆ. ಎಕ್ಸಾಗ್ರೇಷನ್ ಇರ್ತದೆ ಕವಿ ಪ್ರತಿಭೆ ಅಂದಾಗ, ಅದು ಮಧ್ಯದಲ್ಲಿ ಹೋಗಿ ಅದನ್ನು ದಾಟ್ಕೊಂಡು ಹೋಗಿ ನೆಲದಲ್ಲಿ ಎಷ್ಟು ವೇಗವಾಗಿ ಹೊಡಿತು ಅಂದರೆ ನೆಲದ ಒಳಗೆ ಹೋಗ್ಬಿಡುತ್ತಂತೆ, ಬಿಲ್ಲೆಲ್ಲಿ ಬಾಣ ಎಲ್ಲಿ ಮುಟ್ತು ಅಂತ ಗೊತ್ತಾಗಲಿಲ್ಲ ಅಂತ. ಸಭಿಕರೆಲ್ಲ ಹೋ ಅಂತ ಕಿರ್ಚಿಕೊಂಡ್ರು, ಸಿದ್ಧಾರ್ಥ ಗೆದ್ದ, ಸಿದ್ಧಾರ್ಥ ಗೆದ್ದ ಅಂತ. ದೇವದತ್ತನಿಗೆ ಸಂಕಟ ಜಾಸ್ತಿ ಆಯಿತು. ಇನ್ನು ಖಡ್ಗ ಬಳಸೋದ್ರಲ್ಲಿ ಹೇಗೆ ಶಕ್ತಿ ಇದ್ದಾರೆ ನೋಡಬೇಕು ಅಂತ. ಅಲ್ಲೇನು ಪರೀಕ್ಷೆ ಇಟ್ಟಿದ್ರು ಅಂದರೆ ಮರಗಳನ್ನು ಇಟ್ಟಿದ್ದಾರೆ, 4 ಇಂಚಿನ ಕಾಂಡ ಇರುವಂಥದ್ದು, 6 ಇಂಚು 9 ಇಂಚು 12 ಇಂಚು ಇರುವಂಥ ಕಾಂಡದ ಮರಗಳು. ಖಡ್ಗ ಹಿಡ್ಕೊಂಡು ಕತ್ತರಿಸ್ಬೇಕಾದ್ರೆ ಒಂದೇ ಹೊಡೆತಕ್ಕೆ, ಯಾರು ಎಷ್ಟು ದಪ್ಪ ಮರದನ್ನು ಕತ್ತರಿಸ್ತಾರೋ ಅವರು ಹೆಚ್ಚು ಸಮರ್ಥಶಾಲಿಗಳು ಅಂತ ಹೀಗೆ ಮಾಡ್ಕೊಂಡಿದ್ದಾರೆ.

0: रेडियो सारंग 107.8 FM.
1: ಕೆಲ ಹುಡುಗರು ಹೋದ್ರು, 4 ಇಂಚಿನ ಮರ ಕತ್ತರಿಸಿ ಹಾಕಿದ್ರು. ಇನ್ ಕೆಲವರು ನಮ್ಮ ಖಡ್ಗಾನೆ ಮುರ್ಕೊಂಡ್ ಬಂದ್ಬಿಟ್ರು, ಮುರಿಲಿಕ್ಕೆ ಆಗ್ಲಾರ್ದೇನೆ. ಅದೆಲ್ಲ ನೋಡಿದ್ರು ಕಡೆ ದೇವದತ್ತ ಹೋದ. ಇವನು ಹೀರೋ ಆಗ್ಬಿಟ್ಟದ. ದೇವದತ್ತ ಮೊದಲನೇ ಪರೀಕ್ಷೆಯಲ್ಲಿ ಗೆದ್ದಿದ್ದಾನಲ್ಲ. ಹೋಗೇನು ಮಾಡಿದ, ನನ್ನ 4, 6, 9 ಇಂಚಿನ ಬೇಡ, 12 ಇಂಚಿನ ಗಿಡ ಕೊಡಿ ಅಂದ. ಅದು ಕಷ್ಟ ಅನಿಸ್ತು ಎಲ್ಲರಿಗೂ. ಆತ ಹೋದ, ಜೋರಾಗಿ ಹುಂಕಾರ ಮಾಡಿ ಹೊಡೆದ, 2 ತುಂಡಾಗಿ ಬಿದ್ದುಬಿಡ್ತು. ಅಂದರು ಇದಕ್ಕಿಂತ ಗಟ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾರೂ. 12 ಇಂಚು

ಇದು ಕಾಂಡ ಇರುವಂಥ ಮರವನ್ನು ಒಂದೇ ವೇಟಿ ಕತ್ತರಿಸ್ಬಿಟ್ನಲ್ಲ ದೇವದತ್ತ ಮಹಾಶೂರ ಇವನು ಅಂತ ಜನ ಮಾಡಿದರು. ಯಶೋಧರೆ ಗಾಬರಿಯಾಗಿ ಮುಖ ಮುಚ್ಕೊಂಡ್ಬಿಟ್ರು. ಇದ್ರ ನಮ್ಮ ಸಿದ್ಧಾರ್ಥ ಸೋತ್ರ ಗತಿ ಏನು ಅಂತ. ಇವನೇನು ಮಾಡ್ದ ಅದು ಹೇಗೆ ಆಗ ಈಗಾಗಲೇ ಬಿಲ್ಲಿಂದ ಹೇಳಿದ್ನಲ್ಲ ಅದೇ ಥರನೇ. ಅವನು ಹೇಳ್ತಾನೆ, ಒಂದು ಗಿಡ ಇದೆಯಾ, ಒಂದು ಇಂಚ್ ಒಂದು 12 ಇಂಚಿಂದ ಇದೆಯಾ, 2 ಗಿಡ ತೊಗೊಂಬನ್ನಿ ಪಕ್ಕಪಕ್ಕದಲ್ಲಿ. ಅಂದರೆ 12 ಇಂಚ್ ದಪ್ಪ ಇರುವಂಥದ್ದು 2 ಗಿಡಗಳನ್ನು ಪಕ್ಕಪಕ್ಕದಲ್ಲಿ ಇಟ್ಟು ಖಡ್ಗ ತೊಗೊಂಡು ಹೂಂಕಾರ ಮಾಡಿ ಹೊಡೆದನಂತೆ. ಏನೂ ಆಗಲಿಲ್ಲ, ಮರ ಬೀಳಲೇ ಕತ್ತರಿಸಲೇ ಇಲ್ಲ, ಅದು ಹಾಗೆ ನಿಂತ್ಕೊಂಡ್ಬಿಡ್ತು. ದೇವದತ್ತ ಗೋಗಾಡ್ದ, ಓ ನಾನು ಗೆದ್ದುಬಿಟ್ಟೆ ನೋಡು, ಸುಮ್ಮನೆ ತೋರಿಸೋಕೆ 2 ಗಿಡ ಇಟ್ಕೊಂಡಿದ್ದಾನೆ, ಒಂದು ಕತ್ತರಿಸೋಕ್ಕಾಗಲಿಲ್ಲ, ಮರನೇ ಬಿದ್ದಿಲ್ಲ ಅಂತ. ಎಲ್ಲರೂ ಏನು ಮಾಡಬೇಕು ತೋಚಲಿಲ್ಲ. ದೇವದತ್ತನ ಶಿಷ್ಯರು ಕೆಲವರು ಇದ್ದಾರಲ್ಲ, ಅವ್ರು ಕೂಕೊಂಡ್ರು, ದೇವದತ್ತ ಗೆದ್ದ, ದೇವದತ್ತ ಗೆದ್ದ ಅಂತ. ಅವಾಗ ಸಿದ್ಧಾರ್ಥ ನಗ್ನಗ್ತಾ ಹೋಗಿ ಕೈಯಿಂದ ಈ ಮರ ತಳ್ಳಿದ, 2 ಮರ ಬಿದ್ದೋಯ್ತು. ಅಂದ್ರೆ ಎಷ್ಟು ಜೋರಾಗಿ ಹೊಡೆದಿದ್ದ ಅಂದರೆ ಬಹುಶಃ ಮರಕ್ಕೂ ಗೊತ್ತಾಗಿರಲಿಲ್ಲ ಕತ್ತರಿಸ್ಕೊಂಡದ್ದು, 2 ತುಂಡಾಗಿ ಹೋಗಿದ್ದಾವೆ, ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಒಂದರ ಮೇಲೊಂದು. ಹಾಗೆ ಈ ಕಥೆಗಳನ್ನು ಹಿಂದಿನ ಪುರಾಣದಲ್ಲೂ ಕೇಳಿದ್ದೀವಿ. ಇದನ್ನು ಅರ್ಜುನ ತನ್ನ ಬಿಲ್ಲು ತೋರಿಸೋದತ್ತೆಗೆ ಬಾಣ ತನ್ನ ಖಡ್ಗ ವಿದ್ಯೆ ತೋರಿಸ್ಬೇಕಾದ್ರೆ ಈ ಮರಕ್ಕೆ ಹೊಡೆದಾಗ ಮರ ಕತ್ತರಿಸಿದಾಗ ಹಾಗೆ ನಿಂತ್ಕೊಂಡಿತ್ತಂತೆ. ದ್ರೋಣಾಚಾರ್ಯ ಹೇಳ್ತಾರೆ, ಹೆಂಗೆ ಹೊಡೆದಿದ್ದ ಅಂದರೆ ಬಹುಶಃ ಹಾಗೆ ಬಿಟ್ಟಿದ್ರೆ ಗಿಡ ಬೆಳ್ಕೊಂಡ್ಬಿಡ್ತಿತ್ತೇನೋ. ಅಂದರೆ ಎಲ್ಲಿ ನಿಮಗೆ ಕತ್ತರಿಸಿದ್ವೋ ಅಲ್ಲಿ ಬರೋಬ್ಬರು ಉಳ್ಕೊಂಡ್ಬಿಟ್ಟಿದೆ ಅದು. ಹಾಗೇನೆ ಹಾಗೆ ಅದೇ ಪ್ರತಿಫಲ ಇಲ್ಲಾಗುವಂಥದ್ದು. 2 ಮರಗಳನ್ನು ಒಂದೇ ಸಲ ಹೊಡೆದಾಗ 2 ಕತ್ತರಿಸೋಯ್ತು, ಬೀಳು ಇಲ್ಲ. ಕೊನೆಗೆ ಸಿದ್ಧಾರ್ಥ ಕೈಯಿಂದ ತಳ್ಳಿದಾಗ 2 ಮರ ಬಿತ್ತು. ಆಗ ಮತ್ತೆ ಜನ ಕೂಕೊಂಡ್ರು, ಸಿದ್ಧಾರ್ಥ ಗೆದ್ದ ಅಂತ.

ಅದೆಷ್ಟು ಪ್ರಭಾವ ಬೀರಿರುತ್ತೆ ಕಥೆಗಳು ಅಂತಂದ್ರೆ ಇಲ್ಲೂ ಹೇಳ್ತಾರೆ. ಆಕೆ ಗಾಬರಿಯಾಗಿ ಯಶೋಧರೆ ಮುಖ ಮುಚ್ಕೊಂಡ್ಬಿಟ್ಲು, ಎಲ್ಲೇ ಸಿದ್ಧಾರ್ಥನಿಗೆ ಆಗೋದಿಲ್ವೇ ಇದು ಅಂತ. ಇನ್ನು ಕೊನೆಯದೊಂದು ಯುದ್ಧ ಇರುವಂತಹದ್ದು ಕುದುರೆ ಸವಾರಿ. ಅವರೊಂದು ಕುದುರೆಯನ್ನ ಮತ್ತೆ ಬರೆಸ್ಬಿಟ್ಟಿದ್ದಾರೆ ಚೆನ್ನಾಗಿ. ಮೊದಲೇ ದಾರಿ ದಾಂಡಿಗ ಕುದುರೆ, ಅದು ಎತ್ತರದ ಕುದುರೆ, ಅದಕ್ಕೆ ಮತ್ತೆ ಬಂದ್ಬಿಟ್ಟಿದೆ. ಅದು ಹತ್ತಿರ ಹೋಗೋದೇ ಸಾಧ್ಯ ಇಲ್ಲ. ಎಷ್ಟರ ಮಟ್ಟಿಗೂ ಅಂದರೆ ಅದನ್ನು ಸಾಕಿದವನಿದ್ದಾನಲ್ಲ, ತರಬೇತಿ ಕೊಟ್ಟವನಿದ್ದಾನಲ್ಲ, ಅವನಿಗೂ ಹತ್ತಿರ ಬಿಡ್ತಾ ಇಲ್ಲ. ಅದು ಒದಿತದೆ, ಹಾರ್ತದೆ, ಜಿಗದ ಹಾರಾಡ್ತದೆ, ಹಿಡಿಯೋಕೆ ಆಗ್ತಾ ಇಲ್ಲ ಅದನ್ನು. ಅದ್ರ ಉಗ್ರತೆ ನೋಡ್ಬಿಟ್ಟು ಕೆಲವು ಹುಡುಗರು ಹೋದ್ರು ಹತ್ರ, ಅದು ಹೊಡೆದ ತಕ್ಷಣ ಕೈ ಕಾಲು ಮುರ್ಕೊಂಡು ವಾಪಸ್ ಬಂದರು. ಜನಾಲ ಕೂಗೋಕೆ ಶುರು ಮಾಡಿದ್ರಂತೆ, ಬೇಡ ಇದು ಜೀವಹಾನಿ ಆಗ್ತದೆ, ಈ ಆಟ ನಿಲ್ಲಿಸ್ಬಿಡಿ, ಕುದುರೆ ಆಟ ಬೇಕಾಗಿಲ್ಲ ಅಂತ. ದೇವದತ್ತ ಹೋದ, ಓ ಕುದುರೆ ನಾನು ಅದನ್ನು ಸಾಧು ಸಾಧು ಮಾಡಿಬಿಡ್ತೇನೆ ಅಂತ ಹೋದ. ಹೋಗ್ಬಿಟ್ಟು ಆ ಎರಡೂ ಲಗಾಮ್ ಹಿಡಿಯೋಕೆ ಹೋಗ್ತಾನೆ, ಲಗಾಮ್ ಸಿಗಲಿಲ್ಲ, ಓಡ್ತಾ ಇತ್ತು. ಆ ಕಿವಿ ಹಿಡ್ಕೊಂಡ, ಕಿವಿ ಹಿಡ್ಕೊಂಡು ಜೋರಾಗಿ ಮೇಲೆ ಹತ್ತಿದ. ಹತ್ತಿದಾಗ ಹಿಂದಿನ ಎರಡೂ ಕಾಲದ ಮೇಲೆ ಹಾರಿಸಿ ಬಿಸಾಕಿದ್ರೆ ಅವನು ಎಷ್ಟೆತ್ತರ ಹೋಗಿ ಬಿದ್ದಂತೆ. ಅದು ಕುದುರೆ ಸಿಟ್ಟಿಂದ ಹೋಗಿ ಮುಂಗಾಲಿಂದ ಒದೆಯೋಕೆ ಹೋಗ್ತಿತ್ತು ಅವನು, ಅಷ್ಟರ ಮಟ್ಟಿಗೆ ಉಗ್ರ ಇತ್ತದು. ದೇವದತ್ತ ಕೂಡ ಬಂದ, ಸವಾರಿ ಮಾಡೋಕ್ಕಾಗಲಿಲ್ಲ ಅಂತ. ಆಗ ಸಿದ್ಧಾರ್ಥ ಹೋದ, ಎಲ್ಲರೂ ಗಾಬರಿಯಾಗಿ, ಬೇಡಪ್ಪ ಸಿದ್ಧಾರ್ಥ, ಹೆಂಗೂ ಎರಡರಲ್ಲಿ ಗೆದ್ದಿದ್ಯಾ, ಇದು ಬೇಡ ನಿನಗೆ ಅಂದರು.

0: रेडियो सारंग 107.8 FM.
1: ಇವನ್ ಏನ್ ಮಾಡ್ದ ಗೊತ್ತಾ, ಇದು ಇದು ಬ್ಯೂಟಿಫುಲ್. ಅದು ಕುದುರೆ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡೋಕೆ ಶುರು ಮಾಡ್ದೆ ಕುದುರೆ ಹತ್ರ. ತನ್ನ ಮೆಲ್ಲಿಗಿನ ಧ್ವನಿಯಲ್ಲಿ ಮೊದಲೇ ಪ್ರೀತಿ ತುಂಬಿದ ಧ್ವನಿ ಅವನು. ಅದರಲ್ಲಿ ಮಾತಾಡ್ತಾ ಹತ್ರ ಹೋದ. ಪ್ರಾಣಿಗಳಿಗೆ ಕೂಡ ಅಂತಃಕರಣ ಅರ್ಥ ಆಗ್ತದೆ. ಈ ಮನೆಯಲ್ಲಿ ಯಾವುದೋ ಒಂದು ಪ್ರಾಣಿ ಸಾಕ್ಕೊಂಡಿದ್ರೆ, ಬೆಕ್ಕು ಅಥವಾ ನಾಯಿ ಸಾಕ್ಕೊಂಡಿದ್ರೆ, ಯಜಮಾನನಿಗೆ ಕೋಪ ಇದೆಯೋ ಖುಷಿಯಾಗಿದ್ದಾರೋ ಗೊತ್ತಾಗುತ್ತೆ ಪ್ರಾಣಿಗಳಿಗೆ. ಬಂದ ತಕ್ಷಣ ಮಲ್ಕೊಂಡಿರ್ತ ಮನೆಯಲ್ಲಿ ಯಜಮಾನ ಸಿಟ್ಟು ಹೋಗ ಕಡೆ ಅಂದ್ರೆ ಸೀದಾ ಹೋಗ್ಬಿಡ್ತದೆ. ಯಾಕಂದ್ರೆ ಗದ್ದಲ ಮಾಡೋದು ಉಪಯೋಗ ಇಲ್ಲ, ಸಿಟ್ಟಿದೆ ಯಜಮಾನನಿಗೆ ಅಂತ. ಹಾಗೆ ಬಹುಶಃ ನಿಧಾನಕ್ಕೆ ಮಾತಾಡ್ತಾ ಅದನ್ನು ರಮಿಸ್ಕೊಂಡು

ಹತ್ರ ಹೋಗಿ ಹಣೆ ತಟ್ಟಿದ್ನಂತೆ. ನಿಂತ್ಕೊಂತು, ಅದ್ರ ಹೆಗಲ್ ಮೇಲೆ ಕೈ ಹಾಕಿದ, ಬೆನ್ ಮೇಲೆ ಕೈ ಆಡಿಸಿದ, ನಿಧಾನ ಬೆನ್ ತಟ್ಟಿದ. ಅದೊಂಥರ ಸಾಕಿದ ಪ್ರಾಣಿ ಹಾಗೆ ಬದ್ ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತು. ಇವನು ಹೊತ್ಕೊಂಡು ಸಂಭ್ರಮದಿಂದ ಓಡಾಡುತ್ತೆ ಎಲ್ಲ ಕಡೆ. ಆದ್ರಿಂದ ಅದನ್ನು ಗೆದ್ದ ಅಂತಾಯ್ತು. ಮೂರು ಯುದ್ಧಗಳಲ್ಲಿ ಇವನು ಗೆದ್ದ ಅಂತ ಸಂತೋಷ ಆಯ್ತು. ಯಶೋಧನ

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಪ್ರಶ್ನೆಯನ್ನು ಕೇಳುವಂಥ ಹೊತ್ತು, ಉತ್ತರವನ್ನು ನೀವು ಹೇಳುವಂಥ ಟೈಮ್ ಇದು. ಸೊ ಏನು ಪ್ರಶ್ನೆ ಅಂತ ಹೇಳಿದರೆ, ನೋಡಿ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಸಿಟಿಗಳಿದೆ, ಬೇರೆ ಬೇರೆ ನಗರಗಳಿಗೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ಹೆಸರುಗಳಿತ್ತು, ಆದರೆ ಕಾಲಕ್ರಮೇಣ ಅದು ಬದಲಾಗ್ತಾ ಬಂದಿದೆ. ತುಂಬ ಹಿಂದೆ ಅಂತ ಹೇಳಿದ್ರು ಕೂಡ ರೀಸೆಂಟಾಗಿ ಅನೇಕ ಊರುಗಳ ಹೆಸರೆಲ್ಲ ಬದಲಾಗಿದೆ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ, ಒಂದಿಷ್ಟು ಊರುಗಳ ಹೆಸರು ಹೇಳ್ತೀನಿ ಆಯಿತಾ. ನೀವು ಅದರ ಹಿಂದಿನ ಹೆಸರು ಏನಾಗಿತ್ತು ಅಂತ ನನಗೆ ನೀವು ಹೇಳಬೇಕು. ಓಕೆ, ಸೊ ಅಷ್ಟೇ, ಬಹಳ ಕಷ್ಟ ಏನಿಲ್ಲ. ನನಗೆ ನೀವು ಕಾಲ್ ಮಾಡಬೇಕು. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನೀವು ಹೇಳಿ ಏನಾಗಿತ್ತು ಹಿಂದಿನ ಹೆಸರು. ಸೊ ಮೊದಲು ತುಂಬ ಈಸಿ ಇರುವಂಥ ಒಂದು ಊರಿನ ಹೆಸರನ್ನು ಹೇಳ್ತೀನಿ. ಈಗ ಇರುವ ಹೆಸರು ಮುಂಬೈ. ಓಕೆ, ಮುಂಬೈ. ಇದರ ಹಿಂದಿನ ಹೆಸರು ಏನಾಗಿತ್ತು ಅಂತ ಕೇಳ್ತಾ ಇದ್ದೀನಿ. ತುಂಬ ಈಸಿ ಇದೆ. ಯಾರಿಗೆಲ್ಲ ಹೇಳಲಿಕ್ಕಿದೆ, ಹೆಚ್ಚಿನವರಿಗೆ ಗೊತ್ತಿದೆ, ಕಾಲ್ ಮಾಡಿ. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ನೀವು ಉತ್ತರ ಹೇಳಿದರೆ ಇನ್ನೊಂದು ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳ್ತೀನಿ. ಓಕೆ, ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡುವಂಥ ಟೈಮ್ ಇದು. ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮ ಹತ್ರ ಮಾತಾಡ್ತಿದ್ದೆ ನಾನು. ಊರುಗಳ ಹಿಂದಿನ ಕಥೆಯನ್ನು ಹೇಳ್ತಾ ಇದ್ದೇನೆ ಅಂದರೆ ಹೆಸರನ್ನು ಹೇಳಬೇಕು ನೀವು ಅಂತ ಹೇಳಿ ಒಬ್ರು ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡುವ. ಹಲೋ ನಮಸ್ಕಾರ.
1: ಹಲೋ ನಮಸ್ತೆ.
0: ನಮಸ್ತೆ.
1: ಕುಸುಮಾಕರ್ ಕೊಟ್ಟಾರ.
0: ಎಸ್ ಕುಸುಮಾಕರ್ ಕೊಟ್ಟಾರ. ಪಲ್ನೆ ಕುಸುಮಾಕರ್ ಅಣ್ಣ ದಾದ ಪನ್ಪರ್
1: ಬೊಂಬೈ.
0: ಬೊಂಬೈ. ಓಕೆ. ಸೊ ಇನ್ನೊಂದು ಕೇಳಬೇಕಾ ನಿಮ್ಮ ಹತ್ರ?
1: ನೋಡುವ. ಆದ್ರೆ
0: ಕೋಜಿಕೋಡ್.
1: ಕೋಜಿಕೋಡ್.
0: ಹೌದು ಕೋಜಿಕೋಡ್. ಕೋಯಿಕೋಡ್. ಕೋಯಿಕೋಡ್.
1: ಕೋಯಿಕೋಡ್ ಗೊತ್ತಿಲ್ಲ. ಗೊತ್ತಿಲ್ಲ ನಾನು. ಗೊತ್ತಿಲ್ವಾ?
0: ಓಕೆ ಓಕೆ ಓಕೆ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಕೋಯಿಕೋಡ್ ಕೇಳಿದ್ದು ನಾನು ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಕಾಲನ್ನು ಮಾಡಿಬಿಟ್ಟು ನಮ್ಮ ಕುಸುಮಾಕರಣ್ಣ ಅವರು ಕೂಡ. ಇದು ಕೂಡ ಬಹಳ ಫೇಮಸ್ ಆದಂಥ ಒಂದು ಸಿಟಿ, ಈಗ ಬದಲಾದಂಥ ಹೆಸರು. ಮೊದಲು ಬೇರೆ ಹೆಸರಲ್ಲಿ ಅದನ್ನು ಕರಿತಾ ಇದ್ರು. ನೋಡುವ ಯಾರಾದರೂ ಹೇಳ್ತೀರಾ ಅಂಥೇಳಿ ಕಾಲನ್ನು ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ. ಕೋಳಿಕೋಡ್ ಕೋಜಿಕೋಡ್ ಅಂತೆಲ್ಲ ಹೇಳ್ತಾರೆ. ಸೊ ಯಾವುದಿರ್ಬೋದು ಹೇಳಿ, ಅದಕ್ಕೆ ಮುಂಚಿನ ಹೆಸರು ಏನಿತ್ತು ಅನ್ನೋದು ನಾನು ಕೇಳ್ತಾ ಇರುವಂಥ ಒಂದು ಪ್ರಶ್ನೆ. ಉತ್ತರ ಗೊತ್ತಿದ್ದವರು ಕಾಲನ್ನು ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಅವರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
2: ನಮಸ್ತೆ ಸರ್, ಜಯಪ್ರಕಾಶ್.
0: ನಮಸ್ಕಾರ ಜಯಪ್ರಕಾಶ್ ಅವರೇ, ಏನು ಹೇಳ್ತೀರಿ?
2: ಕ್ಯಾಲಿಕಟ್ ಆಗಿರ್ಬೋದು.
0: ಕ್ಯಾಲಿಕಟ್, ವೆರಿ ಗುಡ್, ರೈಟ್ ಆನ್ಸರ್. ಇನ್ನೊಂದು ಕೇಳಬೇಕಾ?
2: ಹಾಂ, ಗೊತ್ತಿದ್ರೆ ಹೇಳ್ತೀನಿ.
0: ತಿರುವನಂತಪುರಂ. ಗ್ರೇಟ್ ಗ್ರೇಟ್, ರೈಟ್ ರೈಟ್. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ತಿರುವನಂತಪುರಂ ತ್ರಿವೇಂದ್ರಂ ಅಂತ ಹೇಳಿ ಮೊದಲು ಕರಿತಾ ಇದ್ರು. ಓಕೆ. ಸೊ ಹಾಗೆಯೇ ಪಾಟ್ನಾ. ಓಕೆ, ಪಾಟ್ನಾದ ಈಗಿನ ಹೆಸರು, ಮುಂಚಿನ ಹೆಸರು ಹೇಗಿತ್ತು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಪಾಟ್ನಾ, ಪಟ್ನಾ ಈಗಿನ ಹೆಸರು, ಮುಂಚಿನ ಹೆಸರು ಹೇಗಿತ್ತು, ಓಲ್ಡ್ ಹೆಸರು ಹೇಗಿತ್ತು ಅಂತ ಆಲೋಚನೆ ಮಾಡಿ. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ, ನೀವು ಆಲೋಚನೆ ಮಾಡುವಂಥ ಉತ್ತರವನ್ನು ನನಗೆ ನೀವು ಹೇಳಬಹುದು. ಬಹಳ ಏನು ಕಷ್ಟ ಏನಿಲ್ಲ, ತುಂಬ ಈಸಿ ಇದೆ. ನೀವು ಆಲೋಚನೆ ಮಾಡಬೇಕಷ್ಟೇ. ಸ್ವಲ್ಪ ಆಲೋಚನೆ ಆ ಕಡೆ ಈ ಕಡೆ ಮಾಡಿದರೆ ಅದರ ಹತ್ರ ಹತ್ರನೇ ಇರ್ತದೆ ಇದರ ಉತ್ತರ, ಆಯಿತಾ? ಸೊ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ಯಾರು ಏನು ಹೇಳ್ತೀರಿ ಅಂತ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಂದಿನಿ ಆರ್ಜೆ ಅಭಿಷೇಕ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಒಂದೊಂದು ಊರುಗಳ ಹೆಸರನ್ನು ಹೇಳ್ತಾ ಇದ್ದೆ, ನೀವು ಈಗಿನ ಹಳೆಯ ಹೆಸರುಗಳನ್ನು ಹೇಳಬೇಕು ಅಂತ. ನಾನು ಹೇಳಿದ್ದೆ ಪಟ್ನಾ ಅಂತ ಹೇಳಿದ್ದೆ. ಪಟ್ನಾದ ಹಿಂದಿನ ಹೆಸರು ಏನಾಗಿತ್ತು ಅನ್ನೋದು ನಾನು ಕೇಳ್ತಾ ಇರುವಂಥ ಪ್ರಶ್ನೆ. ಯಾರೆಲ್ಲ ಗೆಸ್ ಮಾಡ್ಬೋದು, ಯಾರಿಗೆಲ್ಲ ಉತ್ತರ ಹೇಳ್ಬೋದು, ಯಾರೆಲ್ಲ ಅಂದಾಜು ಮಾಡಿದ್ದೀರಿ, ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ. ಕೆಲವೊಂದಿಷ್ಟು ಊರುಗಳು, ಕೆಲವೊಂದಿಷ್ಟು ನಗರಗಳು ಬದಲಾದರೂ ಕೂಡ ಈಗಲೂ ಕೂಡ ನಮ್ಮ ಬಾಯಿಯಲ್ಲಿ ಅದೇ ಹೆಸರು ಉಳಿದಿದೆ ಅಂತ. ಈಗ ಮುಂಬೈ ಆದರೂ ಕೂಡ ನಾವು ಬಾಂಬೆ ಅಂತ ಹೇಳಿಬಿಡ್ತೀವಲ್ವ, ಯಾಕೆಂಥೇಳಿ ನಮ್ಮ ಜೊತೆಗೆ ಅದು ನಮ್ಮ ಜೊತೆ ಏನು ಹೇಳೋದು ಕನೆಕ್ಟ್ ಆಗಿಬಿಟ್ಟಿದೆ ಅಂತ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ತೆ.
0: ಬನ್ನೆ ದಾದಾ, ಬನ್ನೆ ಬನ್ನೆ. ಪಾಟಲಿಪುತ್ರ. ಪಾಟಲಿಪುತ್ರ ಈ ಕುಸಾಲು ಪಂಡಲ, ದಿಸ್ ಇಸ್ ರೈಟ್ ಆನ್ಸರ್. ಎಸ್ ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ರತ್ನಶೆಟ್ಟಿ ಬಂದಿಲ್ಲ ಅಂದಾಜಿಗೆ ಪಣ್ಣಿಗೆ ಪಾಟ್ನಾಗ ಪಾಟಲಿಪುತ್ರ ಅಂದ್ ಎಸ್, ಪಾಟಲಿಪುತ್ರ ಅನ್ನೋದು ರೈಟ್ ಆಗಿರುವಂಥ ಆನ್ಸರ್ ಆಯ್ತು. ಸೊ ಓಕೆ, ಇದ್ದಂಥ ಹೆಸರು ಅದು ಅನ್ನುವಂಥದ್ದು. ಸೊ ಹಾಗೆಯೇ ಇನ್ನು ಕೂಡ ಬೇರೆ ಬೇರೆ ಹೆಸರುಗಳು ಇದೆ ನನಗೆ. ಯಾರು ಪೂರ್ಣಿಮಾ ಅವರು ಸಾಲತ್ತೂರಿನ ತುಂಬ ಹೆಸರು ಹೇಳಿದ್ದಾರೆ, ಬಾಂಬೆ, ಕ್ಯಾಲಿಕಟ್, ಪಾಟಲಿಪುತ್ರ ಅಂತೆಲ್ಲ ಅವರು ಕಳಿಸಿದ್ದಾರೆ. ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ ಹೇಳ್ಬೋದು, ಕಾಲನ್ನು ಮಾಡ್ಬೋದು, ನನಗೇನೆ ಹೇಳ್ಬೋದು. ಮುಂದೆ ನಾನು ಕೇಳ್ತಾ ಇರುವಂಥದ್ದು ಯಾವುದು ಅಂತ ಹೇಳಿದರೆ ಮದ್ರಾಸ್, ಮೆಡ್ರಾಸ್, ಯಾವುದು ಹೇಳಿ ಈಗಿನ ಹೆಸರು ಯಾವುದು ಅಂತ ಆಲೋಚನೆ ಮಾಡಿ. ತುಂಬ ಈಸಿ ಇದೆ. ಮೆಡ್ರಾಸ್, ಮದ್ರಾಸ್ ಅಂತ ಹೇಳ್ತೀವಿ. ಈಗಿನ ಹೆಸರು ಯಾವುದು ಆ ಊರಿಗಿರುವಂಥದ್ದು ಆಲೋಚನೆ ಮಾಡಿ. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ಕೆಲವೊಮ್ಮೆ ಅಂದಾಜಿಗೆ ಹೇಳುವಂಥ ಉತ್ತರಗಳು ರೈಟ್ ಆಗುತ್ತೆ ಅಲ್ವಾ. ಸೊ ಒಟ್ಟಿನಲ್ಲಿ ಹೇಳಬೇಕು ನೀವು ಉತ್ತರ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ ನಮಸ್ಕಾರ.
2: ನಮಸ್ತೆ.
0: ನಮಸ್ತೆ.
2: ಅಶೋಕ್ ಮಂಗಳದೇವಿ.
0: ಅಶೋಕ್ ಮಂಗಳದೇವ್ ಏನ್ ಹೇಳ್ತೀರ ಅಶೋಕಣ?
2: ಒಂದು ಕಲ್ಲು ಬಿಸಾಡ್ತೇನೆ.
0: ಬಿಸಾಡಿಯಪ್ಪ.
2: ಚೆನ್ನೈ.
0: ಚೆನ್ನೈ, ವೆರಿ ಗುಡ್, ರೈಟ್ ಆನ್ಸರ್. ಓಕೆ, ಇನ್ನೊಂದು ಕೇಳ್ಬೇಕಾ?
2: ಹಾ ಹೇಳಿ.
0: ಕಲ್ಕತ್ತಾ.
2: ಕ್ಯಾಲಿಕಟ್.
0: ಕಲ್ಕತ್ತಾ. ಕಲ್ಕತ್ತಾ.
2: ಕಲ್ಕತ್ತಾ.
0: ಈಗಿನ ಹೆಸರೇನು?
2: ಅದೆಂತ ಮರೆತು ಹೋಗಿದೆ.
0: ಕಲ್ಕತ್ತಾದ ಈಗಿನ ಹೆಸರೇನು? ಈಗಿನ ಹೆಸರೇನು ರೈಟ್ ಪ್ರೆಸೆಂಟ್?
2: ಕಲ್ಕತ್ತಾ
0: ಈಗಿನ ಹೆಸರು ಗೊತ್ತಾಗ್ತಿಲ್ಲ ಅಲ್ಲ. ಹೋಗಿ ಪರವಾಗಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ಕಲ್ಕತ್ತದ ಈಗಿನ ಹೆಸರೇನು ಅಂತ. ಸೊ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಇರುವಂಥದ್ದು, ಎಲ್ಲರೂ ಕೂಡ ಬಹಳ ಫೇಮಸ್ ಆದಂಥ ಸಿಟಿ ಅಲ್ವಾ. ಕಲ್ಕತ್ತದ ಈಗಿನ ಹೆಸರು ಏನು ಅನ್ನೋದು ನಾನು ಕೇಳ್ತಾ ಇರುವಂಥದ್ದು. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಗೊತ್ತಿದೆ ಅಂತ ಹೇಳಿದರೆ ಕಾಲ್ ಮಾಡ್ಬೋದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮ ಹತ್ರ ಮಾತಾಡ್ತಿದ್ದೇನೆ, ಬೇರೆ ಬೇರೆ ಊರುಗಳ ಹೆಸರನ್ನು ಹೇಳ್ತಾ ಇದ್ದೇನೆ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ಹಲೋ, ನಮಸ್ತೆ. ಯಾರಿದು? ಎಸ್, ಮಂಜುಳಾ ಜೋಗಟ್ಟೆಯಿಂದ. ಏನ್ ಹೇಳ್ತೀರಿ ಮಂಜುಳಾ ಅವರೇ? ಕಲ್ಕತ್ತಾ? ಕೋಲ್ಕತ್ತಾನಾ? ಕೋಲ್ಕತ್ತಾ ಅಲ್ವಾ? ಕೋಲ್ಕತ್ತಾ, ವೆರಿ ಗುಡ್. ಇನ್ನೊಂದು ಕೇಳ್ಬೇಕಾ? ಓಕೆ. ಗುಲ್ಬರ್ಗ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಲ್ಬರ್ಗ ಅಂತ ಹೇಳ್ತಾ ಇದ್ದೆ ನಾನು. ಗುಲ್ಬರ್ಗದ ಈಗಿನ ಹೆಸರೇನು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಯಾರಿಗೆಲ್ಲ ಹೇಳಿ ಗೊತ್ತಿದೆ, ಕಾಲ್ ಮಾಡ್ಬೇಕು ನನಗೆ, ಕಾಲ್ ಮಾಡಿ ಹೇಳಬೇಕು. ಸೊ ಗುಲ್ಬರ್ಗದ ಈಗಿನ ಹೆಸರೇನು ಅಂತ ನೀವು ಅಂದ್ಕೊಂಡಿರ್ಬೋದು. ಈಗಲೇ ಅದೇ ಹೆಸರನ್ನು ಈಗ ಬದಲಾಗಿದೆ. ಯಾವ ಹೆಸರು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಹೇಳಲಿಕ್ಕೆ ಇದೆ, ಕಾಲನ್ನು ಮಾಡಿ ಕಾಲ್ ಮಾಡಬೇಕು. ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳಬಹುದು. ಬದಲಾಗ ಊರುಗಳ ಹೆಸರು ಅಂತ ಯಾವ ಕಾರಣಕ್ಕೋಸ್ಕರ, ಯಾವ ವಿಷಯಕ್ಕೋಸ್ಕರ ಬದಲಾಗ್ತಿದೆಯೋ ಗೊತ್ತಿಲ್ಲ. ಅದೇ ಹಿಂದಿನ ಹೆಸರುಗಳಿಗೆ ಹೋದರೆ ಬಹಳ ಸಂತೋಷನೇ ಅಲ್ವಾ? ಸೊ ಮತ್ತೊಮ್ಮೆ ಈಗ ಹೇಗಾಗ್ತಿದೆ ಅಂತ ಹೇಳಿದರೆ, ಈ ಗುಡ್ಡಗಳೆಲ್ಲ ಹೋಗಿ ಹಿಲ್ ಆಗ್ತಾ ಇದೆ ಅಲ್ವಾ? ಹಿಲ್ ಅಂತ ಸೇರಿಸಿಬಿಡ್ತಾರೆ. ಮೊದಲು ಗುಡ್ಡೆ ಅಂತ ಕರೀತಾ ಇದೆ. ಈಗಿನ ಟ್ರೆಂಡಿಗೆ ಅದು, ಅಥವಾ ಈಗಿನ ಆ ಬಡಾವಣೆಯವರಿಗೆ ಅದು ಇಷ್ಟ ಆಗೋದಿಲ್ವೋ ಏನೋ ಗೊತ್ತಿಲ್ಲ. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಏನು ರೀತಿಯಲ್ಲಿ ಬದಲಾಗ್ತಾ ಹೋಗ್ತಾ ಇರುತ್ತೆ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ.
1: ಹಲೋ, ನಮಸ್ತೆ.
0: ನಮಸ್ಕಾರ.
1: ಕಲ್ಬುರ್ಗಿ.
0: ಕಲ್ಬುರ್ಗಿ ಅಲ್ವಾ? ಓಕೆ. ಇನ್ನೊಂದು ಕೇಳಬೇಕಾ? ಕೇಳುವಪ್ಪ, ಏನಾಗುದಿಲ್ಲ.
1: ಸರಿ ಸರಿ,
0: ಕೇಳ್ಬೇಕಾ? ಬನಾರಸ್ ಈಗಿನ ಹೆಸರೇನು?
1: ಅಯ್ಯೋ ನೋಡಿ, ಹಾಗೆ ಅದು
0: ಗೊತ್ತಾಗುದಿಲ್ಲ. ಓಕೆ, ಬನಾರಸ್ ನ ಈಗಿನ ಹೆಸರೇನು ಅಂತ ನನಗೆ ನೀವು ಹೇಳಬೇಕಿದೆ. ಕಾಲ್ ಮಾಡಿ ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಕಾಲ್ ಮಾಡಿ. ನಿಮ್ಮ ಹತ್ರಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆಲೋಚನೆ ಮಾಡ್ತಾ ಇದ್ದೀನಿ ರೇಡಿಯೋ ಸಂಜೆ. ನಾನು ಆರ್ಜಿ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಊರು ಊರುಗಳ ಹೆಸರನ್ನು ಹೇಳ್ತಾ ಇದ್ದೆ, ಆಗಿನ ಹೆಸರು ಈಗಿನ ಹೆಸರು ನನಗೆ ನೀವು ಹೇಳಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೆ. ಸೊ ನಾನು ಕೇಳಿರುವಂಥ ಊರು ಎಲ್ಲರೂ ಕೂಡ ಗೊತ್ತಾ ಇದೆ, ನಾನು ಬನಾರಸ್ ಅಂತ ಹೇಳಿದ್ದೇನೆ. ಬನಾರಸ್ ಈಗಿನ ಹೆಸರು ಏನು ಅಂತ ನಾನು ಕೇಳಿದ್ದು. ಒಬ್ರು ಕಾಲರ್ ಇದ್ದಾರೆ, ನಮಸ್ಕಾರ. ಹಲೋ,
1: ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ.
0: ನಮಸ್ಕಾರ, ನಮಸ್ಕಾರ, ಹೇಳಿ ಸರ್. ಹೇಳಿ ಸರ್,
1: ನಾನು ಪ್ರೇಮಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ. ಶ್ರೀಕೃಷ್ಣ ಕ್ಷೇತ್ರ, ಜಗನ್ನಾಥ ಪರಶುರಾಮ ಕ್ಷೇತ್ರ, ಕದ್ರಿ ಮಂಜುನಾಥ ಸ್ವಾಮಿ, ಕಾತ್ಯಾಯಿನಿ ಮಂಗಳಾಂಬಿಕೆ, ಮಂಗಳೂರಿಂದ ಸರ್. ಈಗ ನೀವು ಕೇಳಿದ್ದು
0: ಬನಾರಸ್,
1: ಪುರಿ ಮಹಾಪ್ರಭು ಜಗನ್ನಾಥ ಬಲದೇವ ಸುಭದ್ರಮಾನ ಸುದರ್ಶನ ಚಕ್ರ ಮಹಾರಥಯಾತ್ರೆ ಶುಭಾಶಯ ಎಲ್ಲ ಬಾಂಧವರಿಗೆ. ಇದು ನೀವು ಕೇಳಿದ್ದು ವಾರಣಾಸಿ ಅಂತ ವಿಶ್ವೇಶಂ ಅಲ್ವಾ, ವಾರಣಾಸಿ ಅಲ್ವಾ,
0: ವಾರಣಾಸಿ ಬನಾರಸ್.
1: ಒಂದು ಚಿಕ್ಕ ಒಂದು ಪ್ರಶ್ನೆ ಸರ್, ಬಹಳ ಸಿಂಪಲ್. ಇಂಡಿಯಾದ್ದು ಹಳೆ ಹೆಸರೇನು ಮತ್ತೆ ಯಾರಿಂದ ಬಂದದ್ದು?
0: ಓಕೆ, ಭರತನಿಂದ ಅಂತ ಹೇಳಿದ ನೀವು. ಭಾರತ
1: ಯಾರಿಂದ ಬಂದದ್ದು?
0: ಭರತ, ಭರತ ಪ್ರಶ್ನೆಗೆ ಫಸ್ಟ್ ಟೈಮ್ ಆನ್ಸರ್ ಕೊಟ್ಟದ್ದು ಪ್ರೇಮ್ ಪ್ರದೀಪ್ ದಾಸ್ ಅವರೇ. ನೋಡಿ, ಇಲ್ದಿದ್ರೆ ಕೇಳುವಂತ ಪ್ರಶ್ನೆ ಇದೆಯಲ್ಲ ಪ್ರೇಮ್ ಪ್ರದೀಪ್ ದಾಸ್ ಅವರು, ನಮ್ಗೆ ಎಲ್ಲ ಒಮ್ಮೆ ತಲೆ ಗಿರ್ರ ಆಗ್ತದೆ. ಇವತ್ತು ಸ್ವಲ್ಪ ಏನೋ ಅಂದಾಜಿ ಹೇಳಿದೆ, ರೈಟ್ ಆಯ್ತು. ಓಕೆ, ವೆರಿ ಗುಡ್ ಅಭಿಷೇಕ್, ವೆರಿ ಗುಡ್. ಸೊ ಎನಿವೇಸ್, ಏನೇ ಆಗಲಿ, ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದರೆ, ಇಂದ್ರಪ್ರಸ್ಥ, ಇಂದ್ರಪ್ರಸ್ಥ ಅನ್ನುವಂಥ ಹೆಸರು ಮೊದಲು ಇತ್ತಂತೆ ಪುರಾಣ ಕಾಲದಲ್ಲಿ. ಈಗ ಆ ಸಿಟಿಗೆ, ಆ ಊರಿಗೆ ಇರುವಂಥ ಹೆಸರು ಏನು, ಆ ರಾಜ್ಯಕ್ಕೆ ಇರುವಂಥ ಹೆಸರು ಏನು, ನಿಮ್ಮನ್ನು ಕೇಳ್ತಾ ಇದ್ದೇನೆ. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲನ್ನು ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಅಂದಾಜಿನ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಮೊದಲು ಇಂದ್ರಪ್ರಸ್ಥ ಅಂತ ಕರೆಯಲ್ಪಡ್ತಂಥ ಊರು, ಭಾರತದ ಆ ಊರು ಯಾವುದು ಅನ್ನೋದು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಆಲೋಚನೆ ಮಾಡಿ, ಉತ್ತರ ಗೊತ್ತಾದರೆ ಫಟಾಫಟ್ ಕಾಲ್ ಮಾಡಿ, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಕಾಲ್ ಮಾಡಬೇಕ ಸಂಖ್ಯೆ 6364204949. ಹಾಗೆಯೇ ಸ್ವಲ್ಪ ಹೊತ್ತಲ್ಲೇ ಇವತ್ತಿನ ಇದರಿಂದ ಸುದ್ದಿಯನ್ನು ಕೂಡ ನಾನು ನಿಮಗೆ ಹೇಳಬೇಕು, ಹೇಳ್ತೇನೆ. ಅದಕ್ಕಿಂತ ಮುಂಚೆ ಇಂದ್ರಪ್ರಸ್ಥದ ಬಗ್ಗೆ ಮಾತಾಡಿದ್ದೆ. ಇಂದ್ರಪ್ರಸ್ಥ ಅನ್ನುವಂಥ ಒಂದು ಪುರಾಣದಲ್ಲಿ ಬರುವಂಥ ಉಲ್ಲೇಖವಾಗುವಂಥ ಈ ಒಂದು ಏನು ಊರ ಪಟ್ಟಣನ ಈಗ ಯಾವ ಹೆಸರಿಂದ ಕರೆಯಲ್ಪಟ್ಟಿದೆ, ಆಲೋಚನೆ ಗೊತ್ತಿದ್ದವರಿಗೆ ಉತ್ತರ ಹೇಳಿದ್ರು. ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮಲ್ಲಿ ಮಾತಾಡಿ ಹೋಗಿದ್ದೆ ಇಂದ್ರಪ್ರಸ್ಥ ಅಂತ ನಿಮ್ಮ ಹತ್ರ ನಾನು ಹೇಳಿದ್ದೆ. ಸೊ ಯಾರಿಗಾದರೂ ಉತ್ತರ ಹೇಳಲಿಕ್ಕಿದೆ, ನನಗೆ ಆನ್ಸರ್ ಗೊತ್ತಿದೆ, ನಾನು ಹೇಳ್ತೇನೆ ಅಂತ ಹೇಳಿದರೆ ಫಟಾಫಟ್ ಕಾಲನ್ನು ಮಾಡ್ಬೋದು, ನನಗೆ ನೀವು ಹೇಳಬಹುದು ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು. ಅವರು ಕಾಲರ್ ಇದ್ದಾರೆ, ಹಲೋ ನಮಸ್ಕಾರ, ಯಾರು ಅಂತ ನೋಡುವ. ಹಲೋ
1: ಹಲೋ, ಹರೇ ಕೃಷ್ಣ, ಜಯ ಜಗನ್ನಾಥ್. ಅದು ನೀವು ದಿಲ್ಲಿ ಹಸ್ತಿ ಇದಲ್ವಾ,
0: ಇಂದ್ರಪ್ರಸ್ಥ? ಇಂದ್ರಪ್ರಸ್ಥ, ಎಸ್.
1: ಅದು ನನ್ನ ಅಂದಾಜಿಗೆ ನವದೆಹಲಿ ಇರಬೇಕು.
0: ಎಸ್, ದಿಲ್ಲಿ. ರೈಟ್ ಆನ್ಸರ್, ರೈಟ್ ಆನ್ಸರ್.
1: ರಥಯಾತ್ರೆಗೆ ಹೇಗೆ ಉಂಟು ತಯಾರಿ? ರಥಯಾತ್ರೆಗೆ,
0: ಹಲೋ,
1: ರಥಯಾತ್ರೆಗೆ, ಜಗನ್ನಾಥ ರಥಯಾತ್ರೆಗೆ ತಯಾರಿ ಹೇಗೆ ಉಂಟು?
0: ಹೇಗೆ ಉಂಟು ನೀವು ಅಂತ ಕೇಳ್ತಿರೋದಲ್ವಾ? ನಾನು ಅದ್ರ ಬಗ್ಗೆ ಅಷ್ಟು ಅಪ್ಡೇಟ್ ಇಲ್ಲ ಸರ್, ಹೇಳ್ತೇನೆ ನಾನು, ನೋಡಿ. ಓಕೆ,
1: ನಮ್ಮಲ್ಲೆಲ್ಲ ಬಹಳ ವಿಜೃಂಭಣೆ ಸರ್, ಎಲ್ಲ ಕಡೆ ಮಾಡ್ತಾರೆ. ಪ್ಯಾರಲಲ್ ರಥಯಾತ್ರೆ, ಲಂಡನ್, ಇಂಗ್ಲೆಂಡ್, ಯುಎಸ್, ಇಸ್ಕಾನ್ ಮತ್ತೆ ಗೌಡಿ ಮಠದ ಲೆಕ್ಕದಲ್ಲಿ.
0: ಓಕೆ ಓಕೆ ಓಕೆ, ನೀವು ಹೋಗ್ತಾ ಇದ್ದೀರಾ?
1: ಎಲ್ಲ ಕಡೆ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಚಿಕ್ಕ ಮಟ್ಟಿಗೆ ಮಾಡುದು, ಚಿಕ್ಕ ಚಿಕ್ಕ ರಥ ಮಾಡಿ ಅಲ್ಲೆಲ್ಲ ದೊಡ್ಡ ಮಟ್ಟಿಗೆ ಮಾಡ್ತಾರೆ. ಟೋಕಿಯೋ ಎಲ್ಲ ಕಡೆ
0: ಮಾಡ್ತಾರೆ.
1: ಅಲ್ಲಿ ನಡೆಯುವಾಗ ಇಲ್ಲಿ ಕೂಡ ಅದೇ ಸಮಯದಲ್ಲಿ ಅಂದ್ರೆ ಬರುವಂತದ್ದು, ಹೋಗುವುದು ಫಸ್ಟ್ ಗುಂಡಿಚಕ್ಕೆ ಬರ್ತಾರಲ್ಲ, ಅದು ಮಾತ್ರ ಅಂದ್ರೆ ವೃಂದಾವನ ಅಂತ ಗುಂಡಿಚ ಅಂದ್ರೆ ವೃಂದಾವನಕ್ಕೆ ಕರ್ಕೊಂಡು ಬರುದು ಜಗನ್ನಾಥ ದ್ವಾರಕದಿಂದ.
0: ವೆರಿ ನೈಸ್, ವೆರಿ ನೈಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಡಿದ್ದಾರೆ ನೋಡಿ, ಯಾವ ಕಾರಣಕ್ಕೋಸ್ಕರ ರಥಯಾತ್ರೆ ಮಾಡ್ತಾರೆ ಅಂತೇಳಿ ನಮ್ಮ ಪ್ರೇಮ್ ಪ್ರತಿದಾಸ್ ಅವರು. ಎಸ್, ಇಂದ್ರಪ್ರಸ್ಥ ಡೆಲ್ಲಿಗೆ ಇರುವಂಥ ಹೆಸರು ಅನ್ನುವಂಥದ್ದು. ಮುಂದೆ ನಾನು ನಿಮ್ಮ ಹತ್ರ ಕೇಳಬೇಕಾಗಿರೋದು ಯಾನು ಅಂತ ಹೇಳಿದರೆ, ಬಿಜಾಪುರ, ಬಿಜಾಪುರದ ಈಗಿನ ಹೆಸರು ಏನು ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೇನೆ. ಯಾರಿಗೆ ಉತ್ತರ ಗೊತ್ತಿದೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ ನೀವು ಹೇಳಿ ಬಿಜಾಪುರಕ್ಕೆ ಈಗ ಇರುವಂಥ ಹೆಸರು ಏನು. ನೋಡುವ ನೋಡುವ ಯಾರು ಹೇಳ್ತೀರಿ, ಯಾರು ಕಾಲ್ ಮಾಡ್ತೀರಿ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಮುಂದಿನ ಕಾಲರ್, ನಮಸ್ಕಾರ.
2: ನಮಸ್ತೆ ಸರ್.
0: ನಮಸ್ತೆ.
2: ಪೂರ್ಣಿಮಾ ಸಾಲೆತ್ತೂರ್.
0: ಪೂರ್ಣಿಮಾ ಸಾಲೆತ್ತೂರ್ ಅವರು, ಏನು ಹೇಳ್ತೀರಿ ಪೂರ್ಣಿಮಾ ಅವರೇ?
2: ಯಾವುದು ಪ್ರಶ್ನೆ ಸರ್? ನಾನು
0: ಬಿಜಾಪುರಕ್ಕೆ ಬಂದಿದ್ದೇವೆ. ನಾನೀಗ
2: ವಿಜಾಪುರ, ವಿಜಯಪುರ ಅಲ್ವಾ?
0: ವಿಜಯಪುರ ಅಲ್ವಾ?
2: ಹೌದಾ ಅಂತ?
0: ಎಸ್, ರೈಟ್ ಆನ್ಸರ್, ವಿಜಯಪುರ. ಇನ್ನೊಂದು ನಿಮ್ಮ ಹತ್ರ ಕೇಳಬೇಕಾ?
2: ಕೇಳಿ, ಪ್ರಯತ್ನ ಮಾಡ್ತೇನೆ.
0: ಓಕೆ ಓಕೆ ಓಕೆ ಓಕೆ. ಸೊ ಓಕೆ, ಈಗ ಪ್ರಯಾಗ್ರಾಜ್ ಅಂತ ಹೇಳಿ ಒಂದು ಊರಾಗಿದೆ, ಅದರ ಹಿಂದಿನ ಹೆಸರು ಏನಿತ್ತು?

0: ಪ್ರಯಾಗ್ರಾಜ.
1: ಈಗ ಪ್ರಯಾಗ್ರಾಜ್ಗೆ ಹಿಂದೆ ಹೆಸರು ಏನಿತ್ತು?
0: ಅಲಹಾಬಾದ್.
1: ನೋಡಿ, ವೆರಿ ಗುಡ್ ಇದ್ದೀರಿ ನೀವು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಅಲಹಾಬಾದ್ ಅನ್ನುವಂಥ ಹೆಸರಿತ್ತು, ಈಗ ಅದಕ್ಕೆ ಪ್ರಯಾಗ್ರಾಜ್ ಅನ್ನುವಂಥ ಹೆಸರಾಗಿದೆ ಅನ್ನುವಂಥದ್ದು. ಸೊ ಮುಂದೆ ಏನೆಲ್ಲ ಕೇಳಬೇಕು ಕೇಳ್ತೇನೆ, ಹಾಗೆಯೇ ಯಾರಿಗೆಲ್ಲ ಏನು ಉತ್ತರ ಹೇಳಲಿಕ್ಕಿದೆ ನೀವು ಕೂಡ ಹೇಳ್ಬೋದು. ಮುಂದಕ್ಕೆ ನಾನು ನಿಮ್ಮ ಹತ್ತಿರ ಕೇಳ್ತಾ ಇರುವಂಥದ್ದು ಯಾವುದು ಅಂತ ಹೇಳಿದರೆ, ಮತ್ತೊಂದು ಅಯೋಧ್ಯೆ. ಅಯೋಧ್ಯೆಗೆ ಹಿಂದೆ ಇದ್ದಂಥ ಹೆಸರೇನು? ಸೊ ಪುರಾಣಗಳಲ್ಲಿ ಉಲ್ಲೇಖ ಆಗುವಂಥ ಹೆಸರೇನು ಅಯೋಧ್ಯೆಗೆ? ಯಾರಾದರೂ ಹೇಳ್ತೀರಾ? ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಇವತ್ತಿನ ಈ ದಿನದ ಸುದ್ದಿಗಳನ್ನು ರಪರಪ ನೋಡ್ತಾ ಬರೋಣ. ಸೊ ಪ್ರಮುಖವಾದಂತಹ ಸುದ್ದಿಗಳಲ್ಲಿ ಕರ್ನಾಟಕದಲ್ಲೂ ಚಿಂಪಂಜಿಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯಕ್ಕೆ ಹೋಗಬೇಕು. ದಶಕಗಳಿಂದಲೂ ಮೈಸೂರು ಮೃಗಾಲಯದಲ್ಲಿ ಯಶಸ್ವಿಯಾಗಿ ಚಿಂಪಂಜಿ ಪ್ರದರ್ಶನ, ಸಂತಾನಾಭಿವೃದ್ಧಿ ನಡೆಸಲಾಗ್ತಾ ಇದೆ. ಸೊ ಚಿಂಪಂಜಿಗಳು ಕಾಡಿನಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಪ್ರಮುಖ ಮೃಗಾಲಯಗಳಲ್ಲಿ ಕಾಣ್ತದೆ. ಸೊ ಅದರಲ್ಲೂ ಕೂಡ ಕರ್ನಾಟಕದ ಮೃಗಾಲಯದಲ್ಲಿದೆ ಏಷ್ಯಾದ ಹಿರಿಯ ಚಿಂಪಂಜಿ. ಯಾಕೆಂತ ಹೇಳಿದರೆ ಇವತ್ತು ವರ್ಲ್ಡ್ ಚಿಂಪಂಜಿ ಡೇ, ಅದಕ್ಕೋಸ್ಕರ ಈ ವಿಷಯವನ್ನು ನಾನು ನಿಮ್ಮ ಹತ್ರ ಹೇಳಿದೆ. ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದಲ್ಲಿರುವಂಥ ವಾಲಿ, ಸುಗ್ರೀವ ಹಾಗೂ ಕಪಿಲ್ ದೇವ್ ಅನ್ನುವಂಥ ಹೆಸರಿನ ಚಿಂಪಂಜಿಗಳು ಅತ್ಯಂತ ಹಿರಿಯ ಚಿಂಪಂಜಿಗಳು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಇದನ್ನು ಬಿಟ್ಟರೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ನೆರವೇರಿಸುವ ಪ್ರಥಮ ಆರತಿ ಸ್ವೀಕಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪಿಸಿರುವಂಥ ಹೊಸ ಶಿಷ್ಟಾಚಾರ ವ್ಯವಸ್ಥೆಯು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ ಅಂಥೇಳಿ ಟಿಟಿಡಿ ಆಡಳಿತ ಮಂಡಳಿ ಹೇಳಿರುವಂಥದ್ದನ್ನು ಕೂಡ ನಾವಿಲ್ಲಿ
3: ಗಮನಿಸಬೇಕು. ಕೇವಲ ರಾಜಕೀಯ ಪ್ರತಿನಿಧಿಗಳಿಗೆ ಮಾತ್ರ ಸೀಮಿತಗೊಳಿಸದೆ ಆ ದಿನ ತಿರುಮಲದಲ್ಲಿ ಉಪಸ್ಥಿತರಿರುವ ಕರ್ನಾಟಕದ ಪ್ರಮುಖ ಗಣ್ಯರೊಬ್ಬರಿಗೆ ಅವಕಾಶ ಕಲ್ಪಿಸುವ ರೀತಿಯಲ್ಲಿ ಶಿಷ್ಟಾಚಾರ ರೂಪಿಸುವುದು ಸೂಕ್ತ ಅನ್ನುವುದನ್ನು ಅವರು ಹೇಳಿದರು ಅನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಪಶ್ಚಿಮ ಏಷ್ಯಾ ಸಂಘರ್ಷದ ಕದನ ವಿರಾಮ ಮಧ್ಯಸ್ಥಿಕೆಯಲ್ಲಿ ಪಾಕಿಸ್ತಾನದ ಪ್ರಭಾವ ಮತ್ತು ಅಮೆರಿಕದೊಂದಿಗಿನ ಅವರ ನಂಟು ಹಾಗೂ ಈ ವೇಳೆ ಭಾರತ ತೆಗೆದುಕೊಂಡಿರುವಂಥ ನಿರ್ಧಾರಗಳು ಭಾರತಕ್ಕೆ ಭಾರೀ ಹಿನ್ನಡೆಯನ್ನು ಉಂಟು ಮಾಡಿದೆ ಅಂತ ಹೇಳಿ ಜೈರಾಮ್ ಶಂಕರ್ ಅವರು ಹೇಳಿರುವಂಥ ಹೇಳಿಕೆ ಕೂಡ ಇವತ್ತು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ವಿಶ್ವಸಂಸ್ಥೆಯ ಪೂರ್ಣಾವಧಿ ಸದಸ್ಯತ್ವ ಪಡೆಯಲು ಪ್ಯಾಲೆಸ್ತೀನ್ ಅರ್ಹವಾಗಿದ್ದು ಅದಕ್ಕೆ ಭಾರತ ಬೆಂಬಲವನ್ನು ಘೋಷಿಸಿದೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ಅಂಶ. ಪಹಲ್ಗಾನ್ನಲ್ಲಿ ಭಯೋತ್ಪಾದಕರ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥ ಹಫೀಜ್ ಸಯೀದ್ಗೆ ಜಮ್ಮುವಿನ ವಿಶೇಷ ಎನ್ಐಎ ನ್ಯಾಯಾಲಯವು ಜಾಮೀನುರಹಿತ ಬಂಧನ ವಾರಂಟನ್ನು ಜಾರಿಗೊಳಿಸಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಹಾಗೆಯೇ ಮೇವು ಹಗರಣ ಲಾಲು ಪ್ರಸಾದ್ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿರುವಂಥದ್ದು ಕೂಡ ಇವತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಒಂದಾಗಿದೆ. ಇವಿಷ್ಟು ಸುದ್ದಿಗಳು ನನಗಿವತ್ತು ಸಿಕ್ಕಿರುವಂಥದ್ದು. ಕೇಳ್ತಿರುವುದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಟೈಮ್ ಆಗಿದೆ. ಅಯೋಧ್ಯೆಯ ಹಿಂದಿನ ಹೆಸರು ಏನು ಅಂತ ಕೇಳಿದ್ರೆ ಸಾಕೇತ ಅನ್ನುವಂಥ ಹೆಸರು. ಅನೇಕ ಜನ ಕಾಲ್ ಮಾಡಿದ್ರಿ, ಇವತ್ತು ಬೇರೆ ಬೇರೆಗಳೆಲ್ಲ ನನಗೆ ಹೇಳಿದ್ರಿ, ಉತ್ತರಗಳನ್ನು ಕೂಡ ನೀವು ಹೇಳಿದ್ದೀರಿ. ನೋಡುವ ಮುಂದಿನ ದಿನಗಳು ಇನ್ನೂ ಕೂಡ ಒಂದಿಷ್ಟು ಊರುಗಳ ಹೆಸರನ್ನು ಮಾತಾಡ್ತಾ ಹೋಗೋಣ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇನ್ನು ನಾಳಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ಮತ್ತೆ ಸಿಗ್ತೇನೆ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು RJ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

107.8 FM Radio Saran Iga app nalu kuda labhya.

ಹಾಯ್, ಯಾನ್ ಗುರು ಕಿರಣ್ ಬಾದಿರೋಂದಲ್ಲ ನಿಕುಲ್ ಕೇನೊಂದುಲ್ಲಾರು ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಕನ್ನಡ ಪ್ರಸಾರದಲ್ಲಿ ಲೇಖಕಿ ಇಂದಿರಾ ಹೆಗಡೆಯವರ ಅತಿಕಾರೆ ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜಿನ ವಿಶ್ರಾಂತ ಪ್ರಾಧ್ಯಾಪಕಿ ರೇಖಾ ಬನ್ನಾಡಿ ಇವರ ಮಾತುಗಳನ್ನು ಕೇಳೋಣ.
1: ನಾನು ಇಂದಿರಾ ಹೆಗಡೆಯವರನ್ನ ಅರ್ಥ ಮಾಡಿಕೊಂಡಿದ್ದೆ, ಓದಿದ್ದೆ, ನಾನು ಪರಿಚಯ ಮಾಡಿಕೊಂಡಿದ್ದೆ ಅವರ ಸಂಶೋಧನೆಗಳ ಮುಖಾಂತರ, ಸಂಶೋಧನಾ ಗ್ರಂಥ ಮತ್ತು ಲೇಖನಗಳು. ಮೊನ್ನೆ ಜ್ಯೋತಿ ಚೇಳಿಯಾರ್ ಮತ್ತು ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು ಫೋನ್ ಹಾಯಿಸಿ ಅವರ ಸೃಜನಶೀಲ ಸಾಹಿತ್ಯದ ಬಗ್ಗೆ ಮಾತಾಡಬೇಕಂದಾಗ ನಾನೇ ನನ್ನನ್ನು ಪ್ರಶ್ನೆ ಮಾಡಿಕೊಂಡೆ, ಅಯ್ಯೋ ನನಗೆ ಯಾಕೆ ಇಲ್ಲಿಯವರೆಗೆ ನನ್ನ ಗಮನಕ್ಕೆ ಆ ಕೃತಿಗಳು ಬಂದಿಲ್ಲ ಅಂತ. ಇಂದಿರಾ ಹೆಗಡೆಯವರು ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರಬಹುದು, ಈಗಾಗಲೇ 3 ಕಥಾ ಸಂಕಲನಗಳನ್ನು, 4 ಕಾದಂಬರಿಗಳನ್ನು, 1 ಕವಿತಾ ಸಂಕಲನ, ಮತ್ತೊಂದು ಅವರ ಗಂಡ ಎಸ್ ಆರ್ ಹೆಗ್ಡೆಯವರ ಜೊತೆಯಲ್ಲಿ ಬರೆದಂಥ ಒಂದು ಸಹಬಾಳ್ವೆಯ ಅಪೂರ್ವ ಕಥನ, ಹಾಗೆಯೇ 2 ವ್ಯಕ್ತಿ ಚಿತ್ರಗಳು ಬರೆದಿದ್ದಾರೆ. ಇಂದಿರಾ ಹೆಗ್ಡೆಯವರ ಒಂದು ಬರಹಗಳ ಬಗ್ಗೆ ಹೇಳುವಾಗ ಮೊದಲು ನಾನು ಹೇಳಬೇಕಾದ್ದು, ನಾವು ಒಪ್ಪಿಕೊಂಡು ಬಂದಿರುವಂಥ ಈ ಸಮಾಜ, ಸಂಸ್ಕೃತಿ, ಕೌಟುಂಬಿಕ ಕ್ರಮಗಳಲ್ಲಿ ಕೆಲವು ಮಿತಿಗಳಿವೆ, ದೋಷಗಳು ಕೂಡ ಇವೆ. ಅದನ್ನ ಪ್ರಜ್ಞಾಪೂರ್ವಕವಾಗಿ ಓದುಗರಿಗೆ ತಿಳಿಸಿ ಅರಿವನ್ನ ಬಿತ್ತುವಂತ ಒಂದು ಕೆಲಸ ಮಾಡಬೇಕನ್ನುವ ಒತ್ತಾಸೆಯಲ್ಲೇ ಅವರು ಈ ಸೃಜನಶೀಲ ಕೃತಿಗಳನ್ನ ಬರೆದಿದ್ದಾರಂತ ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದನ್ನ ಅವರು ಮೋಹಿನಿಯ ಸೇಡು ಎನ್ನುವಂತ ಕಥಾ ಸಂಕಲನದ ಆರಂಭದಲ್ಲಿ ಬರ್ಕೊಂಡಿದ್ದಾರೆ. ಸಾಹಿತ್ಯ ಯಾವಾಗ್ಲೂ ಸಮಾಜದ ಸಮಸ್ಯೆಗಳಿಗೆ ಅಸ್ತ್ರವಾಗಬೇಕು, ಆ ಮೂಲಕ ಹೊಸ ಸಮಾಜದ ನಿರ್ಮಾಣವಾಗಬೇಕು ಅಂತ. ಈ ನಿಟ್ಟಿನಲ್ಲಿ ಅವರು ತನ್ನ ಅನುಭವವನ್ನ ಆಗ್ಲೇ ನಮ್ಮ ಗುರುಗಳಾದಂಥ ಡಾಕ್ಟರ್ ಶಿವರಾಮ್ ಶೆಟ್ಟರು ಹೇಳಿದರು, ಜಾನಕಿ ಮೇಡಮ್ ಕೂಡ ಹೇಳಿದರು, ಈಗಾಗಲೇ ಕಾರ್ಯಕ್ರಮದ ಆರಂಭದಲ್ಲೂ ಕೂಡ ಜ್ಯೋತಿ ಮೇಡಮ್ ಮತ್ತವರು ಹೇಳಿದರು, ತುಳುನಾಡಿನ ಸಂಸ್ಕೃತಿ, ಅದರಲ್ಲೂ ಕೂಡ ಕೃಷಿ ಸಂಸ್ಕೃತಿ, ಆ ಕೃಷಿ ಸಂಸ್ಕೃತಿಯ ಬುಮ್ಮಾಲಕ ವರ್ಗದ ಜೊತೆ ಜೊತೆಯಲ್ಲಿ ತಳುಕು ಹಾಕಿಕೊಂಡಂಥ ವರದಕ್ಷಿಣೆ, ಅದರ ಒಳಸುಳಿಗಳು, ಹಾಗೆಯೇ ಸಮುದಾಯದ ಮಧ್ಯೆ ಇರುವಂಥ ವರ್ಗ ತಾರತಮ್ಯಗಳು, ಜೊತೆಗೆ ಭೂ ಸುಧಾರಣಾ ಒಂದು ಕಾನೂನು ಬಂದ ನಂತರದ ಬೆಳವಣಿಗೆಗಳಿದೆ ಅಲ್ಲ, ಇದೆಲ್ಲವೂ ಕೂಡ ಅವರ ಕಾದಂಬರಿಗಳು, 4 ಕಾದಂಬರಿಗಳು ಮತ್ತು 3 ಕಥಾ ಸಂಕಲನದಲ್ಲಿ ನಾನು ಪ್ರಧಾನವಾಗಿ ಗಮನಿಸ್ತಾ ಹೋದೆ. ಒಟ್ಟಾರೆ ಅವರ ಸೃಜನಶೀಲ ಬರಹಗಳನ್ನ ಕವಿತಾ ಸಂಕಲನವನ್ನ ಕೂಡ ಸೇರಿಸ್ಕೊಂಡು ಹೇಳೋದಾದ್ರೆ, ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ, ಜೀವಪರವಾದಂತ ಒಂದು ಹೆಣ್ಣೋಟ ಇಲ್ಲಿ ಪ್ರಧಾನವಾಗಿ ಕಾಣುತ್ತೆ. ಅವರ ಕಥೆಗಳನ್ನ ಮತ್ತು ಕಾದಂಬರಿಗಳನ್ನ ಇಟ್ಕೊಂಡು ನೋಡುವಾಗ ನನ್ಗನ್ಸಿದ್ದು 3 ಪ್ರಧಾನವಾದಂತ ಅಂಶಗಳನ್ನ ನಾನಲ್ಲಿ ಕಂಡೆ. 1, ವಿವಿಧ ಆಯಾಮಗಳಲ್ಲಿ ಪ್ರಕಟಗೊಂಡಂತ ಮಹಿಳಾ ಬಿಕ್ಕಟ್ಟುಗಳು, ಅದು ಸಾಂಸ್ಕೃತಿಕವಾಗಿ ದತ್ತವಾಗಿ ಬಂದಂತ ಆಲೋಚನಾ ಕ್ರಮಗಳು, ಆ ಆಲೋಚನಾ ಕ್ರಮಗಳು ರೂಪಿಸಿರುವಂತ ಮಹಿಳೆಯ ಮನೋಲೋಕ, ಅದರ ಜೊತೆಗಿನ ಒಂದು ಒಳಸುಳಿಗಳು, ಸಂಘರ್ಷಗಳು, ಹಾಗೇನೆ ಸಾಮಾಜಿಕವಾದಂತ ಆರ್ಥಿಕವಾದಂತ ಕಾರಣಗಳು ಕೂಡ ಅವಳ ಬಿಕ್ಕಟ್ಟಿಗೆ ಹೇಗೆ ಕಾರಣ ಆಗುತ್ತೆ. 2, ಅದನ್ನ ನಾವು ಮೋಹಿನಿಯ ಸೇಡು ಕಥಾ ಸಂಕಲನದಲ್ಲಿ ಮಾತ್ರ ಕಾಣೋಕ್ ಸಾಧ್ಯ. 5 ಕಥೆಗಳಿವೆ. 1, ಮೋಹಿನಿಯ ಸೇಡು, ಬೇಟೆ, ವೀರ ಯೋಧ, ಯುದ್ಧ, ಪಾರ್ವತಿ, ಈ 5 ಕಥೆಗಳು ಕೂಡ ಯೋಧರ ಬದುಕಿನ ಕಥನಗಳು. 3, ನಾನು ಹೇಳೋದಾದ್ರೆ ಇತರೆ ಅಂತ ಮಾಡ್ಕೊಂಡ್ರೆ, ಆ ಇತರೆಯಲ್ಲಿ ಬಡತನ ಯಾವಾಗ್ಲೂ ಒಂಟಿ, ಇಂಥ ಒಂದು ವಿಚಾರವನ್ನ ಪ್ರಕಟಪಡಿಸುವಂತ ಕಥೆಗಳು ಅಲ್ಲಿ ಕಾಣುತ್ತೆ. ಜೊತೆಗೆ ಮನುಷ್ಯ ಸಮಾಜದಲ್ಲಿ ಸಹಜವಾಗಿರುವಂತ

ವಂಚನೆಗಳು ಬಹುಶಃ ಬೇರೆ ಬೇರೆ ನೆಲೆಯಲ್ಲಿ ಕಾಣುತ್ತೆ. ಹಾಗೇನೆ ಬಹಳ ಸರಳವಾದಂತ ಸಾಮಾನ್ಯವಾದಂತ ಕಥೆಗಳು ಕೂಡ ಇದೆ. ಹಾವಿನ ದ್ವೇಷ, ನಾಯಿಯ ನಿಯತ್ತು, ಇಂಥ ಸರಳ ಸಾಮಾನ್ಯವಾದಂತ ಕಥೆಗಳು ಕೂಡ. ಈ ಕಥೆಗಳನ್ನ ಮತ್ತು ಕಾದಂಬರಿಗಳನ್ನ ಒಟ್ಟಿಗೆ ಇಟ್ಟುಕೊಂಡು ನಾನು ಮಹಿಳಾ ಬಿಕ್ಕಟ್ಟುಗಳ ಬಗ್ಗೆ ಮಾತಾಡುವಾಗ ನಾನು ಮೊದಲು ಒಡಲುರಿಯನ್ನ ಹಾಗೇನೆ ಒಂದ್ ಎರಡು ಕಥೆಯನ್ನು ಇಟ್ಕೊಳ್ತೀನಿ. ಗಮನಿಸಿ, ಮನೆಯವರ ಕಡು ವಿರೋಧದ ನಡುವೆಯೂ ಕೂಡ ರಾಗಿಣಿ ತನ್ನ ಅಪಾರವಾಗಿ ಪ್ರೀತಿಸ್ತಾ ಇದ್ದಂತ ಕರ್ಣನನ್ನ ಮದುವೆ ಆಗ್ತಾಳೆ. ಇನ್ನೇನು ಬದುಕೆಲ್ಲ ಹಸನಾಯ್ತು ಅಂತ ಅನ್ಕೊಳ್ತಾ ಇರುವಾಗ್ಲೆ ದಿನ ದಿನದ ಬದುಕಿನಲ್ಲಿ ಮತ್ತೆ ಮತ್ತೆ ಅವನ ಕ್ರೌರ್ಯ, ವಂಚನೆ, ಲಜ್ಜೆಗಿಡಿತನ ಅರಿವಾಗ್ತಾ ಹೋಗುತ್ತೆ. ಅದು ಅರಿವಾದರೂ ಕೂಡ ಆಕೆ ಇದು ತನಗೆ ಖಾಸಗಿಯಾದದ್ದು, ಇದು ನನ್ನ ಮನೆಗೆ ಸಂಬಂಧಪಟ್ಟಿದ್ದು, ಇದು ರಹಸ್ಯವಾಗಿರಬೇಕಾದದ್ದು ಅಂತ ಒಳಗೊಳಗೆ ತೇಪೆ ಹಾಕ್ತಾನೆ ದಾಂಪತ್ಯವನ್ನ ಮುನ್ನಡೆಸುವಂತ ಪ್ರಯತ್ನ ಮಾಡ್ತಾಳೆ. ಹೀಗೆ ಕತೆ ಬೆಳೆಯುವಾಗ ಅವಳ ಮಗಳು ಒಮ್ಮೆ ತನ್ನ ಸ್ನೇಹಿತೆ ಜೊತೆ ಹೇಳ್ತಾಳೆ, ನಮ್ಮಮ್ಮ ಒಳ್ಳೆ ಗೃಹಿಣಿಯಾಗಿ ಹೆಂಡತಿಯಾಗಿ ಬಾಳಲಿಲ್ಲ, ಗೃಹಿಣಿಯಾಗಿ ಅವಳು ಬದುಕನ್ನ ರೂಪಿಸಿಕೊಳ್ಳಲಿಲ್ಲ, ರಾಜ್ಯನನ್ನ ನಿಯಂತ್ರಿಸುವಂತ ಒಂದು ಮಂತ್ರಿಯಾಗಿ ಕೂಡ ಅವಳು ಪ್ರಕಟಗೊಳ್ಳಲಿಲ್ಲ, ಮಕ್ಕಳನ್ನ ಪೋಷಿಸುವಂತ ಒಬ್ಳು ಒಳ್ಳೆ ಮಾತೆ ಕೂಡ ಆಗ್ಲಿಲ್ಲ. ಸ್ವತಃ ತಾನು ಜನ್ಮ ಕೊಟ್ಟಂತ ಒಂದು ಮಗಳು ಇಷ್ಟು ತೀಕ್ಷ್ಣವಾದಂತ ಅಲಗಿನಂತ ಮಾತುಗಳನ್ನ ಕೇಳಿಸ್ಕೊಂಡಾಗ್ಲೂ ಕೂಡ ಆ ರಾಗಿಣಿ ತಾನು ಏನು, ತನ್ನ ಅಸ್ತಿತ್ವವೇನು ಅನ್ನೋದ್ರ ಬಗ್ಗೆ ಕಿಂಚಿತ್ ಯೋಚನೆ ಮಾಡದೆ, ನಾನು ಆಗ್ಲೇ ಹೇಳಿದ್ನಲ್ಲ ಒಂದು ಸಾಂಸ್ಕೃತಿಕವಾಗಿ ದತ್ತವಾಗಿ ಬಂದಂತ ಯೋಚನಾ ಕ್ರಮದ ಒಳಗೇನೆ ಅವಳು ಒದ್ದಾಡ್ತಾನೆ, ಆಧ್ಯಾತ್ಮಕ ಮೊರೆ ಹೋಗ್ತಾಳೆ. ಈ ರಾಗಿಣಿ ತನ್ನ ಬದುಕಿನ ಸಂದರ್ಭದಲ್ಲಿ ಹಾದು ಬಂದಂತ ಕುಲುಮೆ ಇದೆಯಲ್ಲ, ಒಂದೊಂದು ಬೆಳವಣಿಗೆ ಕೂಡ ಒತ್ತ ಹೋದ ಹಾಗೆ ನಮ್ಮನ್ನ ಮುಟ್ಟಿ ಮುಟ್ಟಿ ಮರಗಟ್ಟಿಸುವ ಹಾಗಾಗತ್ತೆ. ಬಹುಶಃ ಇದೇ ರೀತಿಯಲ್ಲಿ ಎರಡು ಕಥೆಗಳು ಕೂಡ ಬಂದಿವೆ, ಬಾಳಿಲ್ಲದವರು ಆ ಕಥೆಯ ಗೀತ. ಬಹುಶಃ ತನ್ನ ಮಗ ಅಂತ ಗೊತ್ತಿದ್ರೂ ಕೂಡ ಆ ಮಗ ಅನ್ನೋದನ್ನ ಸಾರ್ವಜನಿಕವಾಗಿ ಒಪ್ಕೊಳ್ಳಿಕ್ಕೆ ಆಗದ ಒಂದು ಇಬ್ಬಗೆಯಲ್ಲಿ ಆಕೆ ಒದ್ದಾಡುವಂತ ಒಂದು ಬಗೆ. ಆಕೆನೆ ಯಾಕೆ ಈ ಪಕ್ಷಪಾತ, ಮತ್ತೊಂದು ಕತೆ ಬರುತ್ತೆ. ಸುಮಾ ಅಲ್ಲಿ ಮದುವೆ ಮಾಡಕ್ ಹೊರಡ್ತಾರೆ, ಅಲ್ಲೂ ನಮ್ಗೆ ಬಹಳ ಆಶ್ಚರ್ಯ ಅಂದ್ರೆ ಈ ವರದಕ್ಷಿಣೆ ಒಳಗೆ ನಾವು ಕಾಣುವಂತ ಕೆಲವು ಸಂಘರ್ಷಗಳು. ಎಲ್ಲಿ ವರದಕ್ಷಿಣೆ ಉಳಿತದೆ ಅಂತ ಯೋಚನೆ ಮಾಡಿ ಹೆಂಡತಿ ಸತ್ತಂತ ಭಾವನಿಗೆ, ಅಂದ್ರೆ ಅಕ್ಕ ಸತ್ತ ಅಥನ ಕಾದಂಬರಿ. ಅಲ್ಲಿ ಸೀತಮ್ಮ ತನ್ನ ಮಗನಿಗೆ ಸಂತಾನ ಆಗೋಲ್ಲ, ಈಗ ಎರಡನೇ ಪತ್ನಿಯಾಗಿ ಪ್ರೇಮರನ್ನ ತರ್ತಾಳೆ. ಮದುವೆಯಾಗಿ ತಿಂಗಳಾಗತ್ತೆ, ವರ್ಷಗಳಾಗತ್ತೆ, ಮಕ್ಕಳಾಗದಾಗ ಪ್ರೇಮಳಿಗೆ ಆತಂಕ ಶುರುವಾಗತ್ತೆ. ನಾನು ಬಂದಿರೋದೇ ಈ ಸಂತಾನವನ್ನು ಬೆಳೆಸೋದಕ್ಕಾಗಿ, ಹಾಗಾದ್ರೆ ಇನ್ನು ನನ್ನ ಅಸ್ತಿತ್ವವೇನು? ಈ ಒಂದು ತೊಳಲಾಟದಲ್ಲಿ, ಮಾನಸಿಕ ಘರ್ಷಣೆಯಲ್ಲಿ ಅವಳಿಗೊಂದು ಒಳಗಿನ ತುಮುಲ, ಒಂದು ಬಯಕೆ ಕೂಡ. ತಕ್ಷಣ ಅವಳಿಗೆ ಪುರಾಣ ನೆನಪಾಗತ್ತೆ. ಕುಂತಿಯನ್ನ ತನಗೆ ಸಮೀಕರಿಸಿಕೊಂಡು ತಮ್ಮ ಕೆಲಸದಾಳು ಕೋಚುವಿನ ಸಂಪರ್ಕದಿಂದ ಮಗುವನ್ನ ಪಡಿತಾಳೆ. ಇನ್ನೇನು ಮಗುವನ್ನ ಪಡೆದ ಸಾರ್ಥಕ್ಯವನ್ನ ಅವಳು ಅನುಭವಿಸ್ತಾ ಇರುವಾಗ್ಲೇ ಹಿರಿ ಸೊಸೆ ರಾಧೆ ಕೂಡ ಗರ್ಭಿಣಿ ಆಗ್ತಾಳೆ. ಈಗ ಪ್ರೇಮಾಳಿಗೆ ಒಂದು ಇಬ್ಬಗೆಯ ಸಂಕಟ ಒಳಗೊಳಗೆ, ಯಾವುದು ಸತ್ಯ, ಯಾವುದು ಮಿಥ್ಯೆ, ಯಾವುದು ನೀತಿ, ಯಾವುದು ಅನೀತಿ, ಈ ಒಳತೋಟಿಗಳಲ್ಲಿ ಆ ಸಂಘರ್ಷಗಳಲ್ಲಿ ಅವಳು ಹೆಣಗಾಡ್ತಾ ಕೊನೆಗಳು ಮನೋವ್ಯಾಧಿಗೆ ಒಳಗಾಗ್ತಾಳೆ. ಗಮನಿಸಿ, ಈ ಸಾಮಾನ್ಯವಾಗಿ ಒಂದು ಹೆಣ್ಣು ಗಂಡು ಬೇರೆ ಬೇರೆ ಜಾತಿಯವರು ಮದುವೆ ಆದ್ರು ಅಂತ ಹೇಳಿದ್ರೆ ಅದು ತತ್ಕಾಲದ ಒಂದು ನಿಟ್ಟುಸಿರಿನ ತಾಣ ಅಷ್ಟೆ. ಸಮಸ್ಯೆ ಅಲ್ಲಿ ಮುಗಿಯೋದಲ್ಲ, ಸಮಸ್ಯೆ ಆರಂಭವಾಗೋದೇ ಅನಂತರ, ಅಥವಾ ಅಲ್ಲಿ ಮೊಳಕೆ ಒಡೆಯುತ್ತೆ. ಇಲ್ಲಿ ಕತೆ ಆರಂಭ ಆಗೋದೇ ಮಗಳು ವೀಣಾ ಅಮ್ಮ ಮಮತಾಳಲ್ಲಿ ಕೇಳ್ತಾಳೆ, ಅಮ್ಮ ನಾವು ನಮ್ಮ ಜಾತಿ ಯಾವುದು? ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಆಡ್ತಾ ಇರ್ತಾರೆ ಅಲ್ಲ, ಪ್ರಶ್ನೆ ಬರುತ್ತೆ ಪಕ್ಕದ ಮನೆಯಲ್ಲಿ. ಓಡ್ ಬಂದು ಕೇಳ್ತಾಳೆ, ಅಮ್ಮ ಅಮ್ಮ ನಮ್ಮ ಜಾತಿ ಯಾವುದು? ಬಹಳ ಕಷ್ಟ ಆಗುತ್ತೆ ಮಮತಾಳಿಗೆ ಉತ್ತರ ಕೊಡೋದಕ್ಕೆ. ನಾನು ಕತೆ ಹೇಳಲ್ಲ, ಅಲ್ಲಿ ಮುಂದಕ್ಕೆ ಬರುತ್ತೆ ಕಾದಂಬರಿಯಲ್ಲಿ. ಅವಳ ಸಹಪಾಠಿಗಳು ರಜಾ ದಿನಗಳಲ್ಲಿ, ಈಗ ದಸರಾ ಬಂತು, ಊರಿಗೆ ಹೋಗ್ತಾರೆ ಅಜ್ಜಿ ಮನೆಗೆ. ಅವರಿಗೊಂದು ಅಜ್ಜಿ ಇರ್ತಾರೆ, ಅಜ್ಜ ಇರ್ತಾರೆ, ನಂಟುತನ ಇರುತ್ತೆ, ತಮ್ಮದೇ ಆದಂತ ಊರಿರುತ್ತೆ. ಈ ಯಾವ ನಂಟುತನವನ್ನು ವಿಸ್ತರಿಸಿಕೊಳ್ಳಲಾರದ ಒಂದು ಅಮಾಯಕ ಹೆಣ್ಣು ಮಗಳ ಬಣಗುಡುವ ಒಂದು ಮನಸ್ಸಿದೆಯಲ್ಲ, ಅದನ್ನ ಬಹಳ ಚಂದಕ್ಕೆ ಕಾದಂಬರಿಯಲ್ಲಿ ಲೇಖಕಿ ನಿರೂಪಿಸ್ತಾ ಹೋಗಿದ್ದಾರೆ. ಬಹಳ ಚಂದಕ್ಕೆ ನಿರೂಪಣೆ ಆಗಿದೆ. ಇದೇ ರೀತಿಯಲ್ಲಿ ಮಂಥನದಲ್ಲಿ ಬರುವಂತ ಆ ರಾಧಾ ಮತ್ತು ಪ್ರೇಮ, ಅವರೆರಡು ಮಕ್ಕಳು ಕೂಡ ಒಂದೇ ರಕ್ತವನ್ನು ಹೊಂದಿದ ಕಾರಣ ಅದಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ದಂತ, ಪ್ರೇಮಳಿಗೆ ಚಿಕಿತ್ಸೆ ಕೊಡ್ತಾ ಇರುವಂತ ಆ ವೈದ್ಯರ ಇಡೀ ಒಂದು ಆ ಹ್ಯಾಂಡಲ್ ಮಾಡುವಂತ ಒಂದು ಬಗೆ ಇದೆಯಲ್ಲ, ಇದನ್ನು ಕೂಡ ಅತ್ಯಂತ ಸಂಯಮದಿಂದ ಕಾದಂಬರಿಕರ್ತಿ ನಿರೂಪಿಸ್ತಾ ಹೋಗಿದ್ದಾರೆ. ಹಾಗೆ ನಾನು ಮೊದಲೇ ಹೇಳಿದ್ನಲ್ಲ ಒಡಲೋರಿ, ಆ ಕಾದಂಬರಿಯಲ್ಲಿ ಬರುವಂತ ಗುತ್ತಿನಾರರ ಧೆಂಕಾರ ದರ್ಪ, ಜೊತೆಗೆ ಒಬ್ಬ ಗುತ್ತಿನಾರ ಆದಾಗ ಪ್ರಜ್ಞಾಪೂರ್ವಕವಾಗಿ ಒಂದು ನೈತಿಕ ನಿಷ್ಠೂರತೆಯನ್ನು ಹೇಗೆ ಅಳವಡಿಸ್ಕೊಳ್ತಾರೆ ಅನ್ನೋದನ್ನ ಅಲ್ಲಿ ಗುತ್ತಿನಾರ ನಾರಾಯಣ ಶೆಟ್ಟಿ ಅಂತ

ಅನ್ಸುತ್ತೆ ಅವ್ರ ಪಾತ್ರದಲ್ಲಿ ನಾವು ಕಾಣ್ತೇವೆ. ಅಷ್ಟು ಮಾತ್ರವಲ್ಲ, ಕರ್ಣನನ್ನ ಅಟ್ಟಾಡಿಸ್ಕೊಂಡು ಹುಡುಕುವಂತಹದ್ದು ಆ ಎಲ್ಲ ಸನ್ನಿವೇಶವನ್ನ ಬಹಳ ದಟ್ಟವಾದ ಅನುಭವದ ನೆಲೆಯಲ್ಲಿ ವರ್ಣಿಸ್ತಾ ಹೋಗಿದ್ದಾರೆ. ಇಲ್ಲಿ ಈಗ ನಾನು ಹೇಳ್ತಾ ಇರುವಂತ ಅಮಾಯಕ್ಕೆ ಈ ಕಾದಂಬರಿ ಒಳಗೆ ನಾನು ಹೇಳಿದ್ನಲ್ಲ, ಒಂದು ಜಾತಿಯ ಪ್ರಶ್ನೆ ಇದು, ಅಂತರ್ಜಾತಿ ಅಲ್ಲ ಅಂತರ್ಧರ್ಮದ ಒಳಗೂ ಕೂಡ ಹೇಗೆ ಪ್ರಶ್ನೆ ಆಗಿ ಕಾಡುತ್ತೆ ಅನ್ನೋದನ್ನ ಅವರು ಮಾತೃಧರ್ಮ ಅಂತ ಒಂದು ಕಥೆಯಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಆಶ್ಚರ್ಯ ಅಂದ್ರೆ, ಈ ಬೇರೆ ಬೇರೆ ಜಾತಿಯವರು ಮದುವೆಯಾದಾಗ ಗಂಡು ಹೆಣ್ಣು ಅಥವಾ ಬೇರೆ ಬೇರೆ ಧರ್ಮದ ಒಳಗೆ ಗಂಡಸಿಗೆ ಅಥವಾ ಗಂಡು ಮಕ್ಕಳಿಗೆ ಮದುವೆ ಮಾಡ್ಕೊಳ್ಳೋದು ಕಷ್ಟ ಅಲ್ಲ. ಎಲ್ಲ ಸಮಸ್ಯೆಗಳು ಬರೋದು ಯಾರಿಗಪ್ಪ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಮಾತ್ರ. ಮದುವೆ ಮಾಡುವಾಗ ಸಮಸ್ಯೆಗಳು ಬರೋದು ಹೆಣ್ಣು ಮಕ್ಕಳಿಗೆ. ಈ ಗಂಡಿಗಿಲ್ಲದ ನನಗೆ ಇದೆಲ್ಲ ಹೇಳುವಾಗ ವಂದನಾ ಶಿವ ಮಹಿಳಾ ಚಿಂತಕಿಯವರು ಒಂದು ಮಾತನ್ನು ಹೇಳ್ತಾರೆ. ಸಹಬಾಳ್ವಿ ಅಂದ್ರೆ ಏನು, ಅದ್ರ ಮೌಲ್ಯ ಅಂದ್ರೆ ಏನು, ಯಾವುದನ್ನು ರೂಢಿಸ್ಕೊಳ್ಬೇಕು, ಕೊಡುವುದು ಅವಕಾಶವನ್ನ, ಹಂಚೋದು ಫಲವನ್ನ ಅಂದ್ರೆ ಉತ್ಪಾದನೆಯನ್ನ ಅಥವಾ ಯಾವುದೇ ಒಂದು ಫಲವನ್ನ, ಕಾಳಜಿ ವಹಿಸೋದು ಅಂತ ಹೇಳ್ತಾರೆ. ನಾನು ಅದ್ರ ಮುಂದಿನದ್ದು ಬಿಟ್ಬಿಡ್ತೀನಿ, ಹಂಚೋದು ಅವಕಾಶ ಹಂಚೋದು. ನನ್ನೊಂದು ಪ್ರಶ್ನೆ, ಒಬ್ಬ ಒಂದು ದಂಪತಿಗಳ ನಡುವೆ ಮೊದಲ ಮಡದಿಗೆ ಮಕ್ಕಳಾಗದಾಗ ನಮ್ಮ ಸಮಾಜ ಗಂಡನಿಗೆ ಎರಡನೇ ಮದುವೆ ಆಗುವ ಅವಕಾಶ ಕೊಡುತ್ತೆ ಬದುಕಿರುವಾಗಲೇ. ನನ್ನ ಪ್ರಶ್ನೆ, ಗಂಡ ಬದುಕಿರುವಾಗಲೇ ಒಂದು ಹೆಣ್ಣಿಗೂ ಕೂಡ ಎರಡನೇ ಮದುವೆ ಆಗ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡ್ರೆ, ಅಬ್ಬ ಇವಳು ಏನು ಮಾತಾಡ್ತಾ ಇದ್ದಾಳೆ ಅಂತ ಇಲ್ಲಿ ಕೆಲವರು ಪ್ರಶ್ನೆ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ. ಹಾಗೆ ಫಲವನ್ನ ಸಮಾನವಾಗಿ ಹಂಚಿಕೊಳ್ಳುವ ನೆಲೆ, ಇಲ್ಲಿ ಯಾವುದೋ ಫಲ ಬೇಡ. ಒಡಲುರಿಯಲ್ಲಿ ಬಹಳ ಪ್ರೀತಿಸಿರುವಂತ ಗಂಡ ಸಂಭ್ರಮದಿಂದ ಕೇಳ್ತಾಳೆ ಬೆಂಗಳೂರಿಗೆ ಬಂದಾಗ, ರಾಗಿಣಿ ರೀ ನಿಮ್ಗೆ ಎಷ್ಟು ಸಂಬಳ? ಆಗ ಕರ್ಣ ಕೇಳ್ತಾನೆ, ಅದನ್ನು ತಿಳ್ಕೊಂಡು ನಿನ್ಗೆ ಏನ್ ಮಾಡ್ಬೇಕಾಗಿದೆ? ಕರ್ಣ ಮತ್ತು ರಾಗಿಣಿಯನ್ನು ಬಿಡೋಣ, ಹೇಗೂ ಒಡಕಿನ ಸಂಸಾರದ ಮತ್ತೆ ಮತ್ತಿನ ದಿನಗಳಲ್ಲಿ ಬಹಳ ಚೆನ್ನಾದ ಸಂಸಾರ ಯಾರದ್ದು, ಮಮತ ಮತ್ತು ಬಾಲು ಅಯ್ಯಂಗಾರ್. ಬಹುಶಃ ಒಂದು ಸಹಬಾಳ್ವೆ ಹೇಗಿರ್ಬೇಕು ಅನ್ನೋದನ್ನ ಬಹುಶಃ ನಾವಲ್ಲಿ ಕಾಣೋಕ್ ಸಾಧ್ಯ. ಅಂತ ಒಂದು ಕುಟುಂಬದ ಒಳಗೋ ಕೂಡ ವೀಣೆ ಕೇಳ್ತಾಳಲ್ಲ ಈ ಪ್ರಶ್ನೆ, ಅಮ್ಮ ನಮ್ ಜಾತಿ ಯಾವುದು? ಬಹಳ ತೊಳಲಾಡ್ತಾ ಇದ್ದಂತ ಚಡಪಡಿಸ್ತಾ ಇರುವಂತ ಮಮತಾ ಆಡ್ತಾ ಬಾಲು ಕೇಳ್ತಾನೆ, ಏನಾಯ್ತು ನಿನ್ಗೆ, ಏನಾಯ್ತು, ಯಾಕೆ ಸಪ್ಪೆ ಆಗಿದೆಯಾ ಮಗಳ? ಈ ಪ್ರಶ್ನೆ ತಿಳಿಸೋದಕ್ಕಾಗಿ ನಾನು ಈ ಮಾತನ್ನು ಹೇಳಿದೆ ಅಷ್ಟೇ. ಹಾಗೇನೆ ಬಹುಶಃ ನಾವು ಯಾಕೆ ಈ ಪಕ್ಷಪಾತ, ನಾನು ಆಗ ಹೇಳಿದೆ ಆ ಕತೆ ಇರ್ಬೋದು ಅಥವಾ ಗೆಳತಿ ಹೇಳಿದ ಕತೆ ಸ್ವಲ್ಪ ಭಿನ್ನ ಬರುತ್ತೆ ಅಲ್ಲಿ, ಅದು ಮತ್ತೆ ನೋಡುವಾಗ. ಈಗ ನಾನು ಮತ್ತೊಂದು ಕಾದಂಬರಿ ಬರ್ತೀನಿ ಬದಿ. ಆಗ ಜ್ಯೋತಿಯವರು ಕೂಡ ಹೇಳಿದ್ರು, ಬಹಳ ವಿಭಿನ್ನವಾದಂಥ ವಿಶಿಷ್ಟವಾದಂಥ ಕಾದಂಬರಿ ಇದು ಬದಿ. ಬದಿ ಅಂದ್ರೆ ನನಗೆ ಗೊತ್ತಾಗ್ಲಿಕ್ಕಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಯಾಕಂದ್ರೆ ನಾವೆಲ್ಲ ವರದಕ್ಷಿಣೆ ಅಂತ ಹೇಳ್ತೀವಿ, ನಿಮ್ಮಲ್ಲಿ ಬದಿ ಅಂತ ಹೇಳ್ತಾರೆ. ಈ ಬದಿ ಕಾದಂಬರಿಯನ್ನ ಓದ್ತಾ ಹೋದ ಹಾಗೆ ನನಗೆ 70 ವರ್ಷಗಳ ಹಿಂದೆ ಸಿಮೋನ್ ಬೋವಾ ಅವ್ರು ಹೇಳಿದ, ಚರಿತ್ರೆಯ ವೈಫಲ್ಯಗಳಿಂದ ಹತಾಶರಾಗದೇರಿ ಅಥವಾ ಇದು ಪುರುಷರ ಲೋಕ ಅಂತ ನೀವು ಭಾವಿಸಬಾರದು ಕೂಡ. ಹೆಣ್ಮಕ್ಳು ತಮಗಾಗಿ ಒಂದು ಖಾಲಿ ಕಾಗದವನ್ನ ಹುಡುಕಿಕೊಳ್ಳಿ, ಆ ಖಾಲಿ ಕಾಗದದಲ್ಲಿ ನಿಮ್ಮದೇ ಆದಂತ ಹೆಜ್ಜೆಯನ್ನ ಮೂಡಿಸಬೇಕು. ಬಹುಶಃ ಈ ಕಾದಂಬರಿಯ ಗೀತಾ ಮತ್ತು ನೀತಾ ಅಕ್ಕ ತಂಗಿಯರ ಪಾತ್ರವನ್ನ ಕಂಡಾಗ ನನಗಿದು ಬಹಳ ಸ್ಪಷ್ಟ ಅಂತ ಅನಿಸ್ತಾ ಹೋಯ್ತು. ಹಾಗೆ ಕ್ಲಾರಿಯಾ ಗೋಲ್ಡಿನ್ ಅನ್ನುವ ಲೇಖಕಿ ಕೂಡ ಹೇಳ್ತಾರೆ, ಸದ್ದಿಲ್ಲದ ಕ್ರಾಂತಿ ನಡೆಯಿತು ಅಂತ. ನನ್ಗನ್ಸುತ್ತೆ ಈ ಬದಿ ಕಾದಂಬರಿ ಇದೆಯಲ್ಲ, ಇಡೀ ನಮ್ಮ ತುಳುವ ನಾಡು ಅಥವಾ ಕರಾವಳಿಯ ಒಂದು ವಿಕಸನದ ಚರಿತ್ರೆಯಾಗಿ ಕೂಡ ಕಾಣ್ತಾ ಇರುತ್ತೆ. ಯಾಕೆ ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಗೀತಳಿಗೆ ಮದುವೆ ನಿಶ್ಚಯ ಆಗಿರುತ್ತೆ, ವಂಚನೆ ಆಗಿರುತ್ತೆ, ಕೊನೆಗೂ ಆ ಎಲ್ಲ ಬದಿಯನ್ನ ವಾಪಸ್ ಪಡಿತಾರೆ. ಅವಳು ಪಟ್ಟಿಡಿದು ಹೇಳ್ತಾಳೆ, ನಾನು ನನ್ನ ಸ್ವಂತ ಉದ್ಯಮವನ್ನ ಆರಂಭಿಸ್ತೀನಿ. ಹಾಗೆ ಉದ್ಯಮವನ್ನ ಆರಂಭಿಸಿ ವರದಕ್ಷಿಣೆ ಇಲ್ಲದ ಹುಡುಗನ ಮದುವೆ ಆಗ್ತಾಳೆ. ಇನ್ನು ತಂಗಿ ಗೀತಾಳು ಅವಳು ಹೇಳ್ತಾಳೆ, ನನಗೆ ತಕ್ಕದಾದಂತ ವರ ಸಿಗೋರಿಗೆ ನಾನು ಮದುವೆನ ಆಗೋಲ್ಲ, ಮದುವೆ ನನಗೆ ಮುಖ್ಯನೇ ಅಲ್ಲ. ಬರೀ ಮಕ್ಕಳಲ್ಲ, ಅವರ ಹೆತ್ತವರು ರಾಧಿಕಾ ಹಾಗೂ ತಂದೆ ಅಲ್ಲಿ ಅರಿಯಪ್ಪ ರೈಗಳಂತ ಬರ್ತಾರೆ. ಅವ್ರ ತಾಯಿ ಹೇಳ್ತಾಳೆ, ಬೇರೆ ಜಾತಿಯ ಹುಡುಗಿಯರ ಜೊತೆಯಲ್ಲಿ ಸ್ನೇಹ ಆಗತ್ತೆ, ಸಲುಗೆ ಆಗತ್ತೆ, ಮನೇಲಿ ಒಟ್ಟಿಗಿರ್ತಾರೆ, ಊಟ ಮಾಡ್ತಾರೆ, ಯಾಕೆ ಮದುವೆ ಸಾಧ್ಯ ಆಗೋಲ್ಲ? ಅಪ್ಪ ಹೇಳ್ತಾರೆ, ಮಕ್ಳು ಎಲ್ಲಿದ್ರೇನು, ಭಾರತ ಆದ್ರೇನು, ಅಮೆರಿಕ ಆದ್ರೇನು, ಚೆನ್ನಾಗಿರೋದು ಮುಖ್ಯ. ಈ ಬದಲಾವಣೆ, ಶ್ವೇತಾ ಅನ್ನುವ ಹೆಣ್ಮಗಳು ಓದ್ಕೊಂಡು ಅಮೆರಿಕಕ್ಕೆ ಹೋಗೋದು ಮಾತ್ರವಲ್ಲ, ಬಿಳಿಯನ್ನ ಮದುವೆ ಆಗ್ತಾಳೆ. ಇನ್ನೂ ಒಂದು, ಈ ಕಾದಂಬರಿ ಒಳಗೊಂದು ಶಬ್ದ ಬರುತ್ತೆ, ಅದು ನಾನು ಕನ್ನಡದಲ್ಲೇ ಹೇಳ್ಬಿಡ್ತೀನಿ, ಹುರುಳಿ ಮಾವ ಅಂತ. ನಿಜಕ್ಕೂ ಇದೊಂದು ಅದ್ಭುತವಾದಂತ ನುಡಿಗಟ್ಟು. ಅಳಿಯ ಸಂತಾನ ಹೇಗೆ ಶಿಥಿಲಗೊಳ್ತಾ ಇದೆ ಅನ್ನೋದನ್ನ, ಅಳಿಯ ಸಂತಾನ ಹೇಗೆ ಶಿಥಿಲಗೊಳ್ತಾ ಇದೆ ಅನ್ನೋದನ್ನ ಬಹಳ ಸಾಂಕೇತಿಕವಾಗಿ ಈ ಒಂದು ಪದ ಹೇಳ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲಿ ನಾವು ಒಂದು ಗಮನಿಸ್ಬೇಕು, ಎಚ್ಚರ ಅನ್ನೋದು ಬರೀ ಹೆಣ್ಮಕ್ಳಲ್ಲಿ ಮಾತ್ರ ಅಲ್ಲ, ನಾವೀಗ ಹೇಳ್ತೀವಿ ಅಯ್ಯೋ ವರದಕ್ಷಿಣೆ. ಒಂದು ಗಮನಿಸ್ಬೇಕು, ನನಗೆ ವರದಕ್ಷಿಣೆಯನ್ನ ಯೋಚನೆ ಮಾಡುವಾಗ ಒಂದು ವಚನ ಇದೆಯಲ್ಲ ಬಸವಣ್ಣನದ್ದು, ಗರಗಸದಂತೆ ಹೋಗುತ್ತ ಕೊಯ್ಯೋದು.

ವೃತ್ತ ಕೊಯ್ಯೋದು. ಇದು ವರದಕ್ಷಿಣೆ ಕೊಡಬೇಕಾದಂಥ ಹೆಣ್ಣನ್ನು ಅಥವಾ ಹೆಣ್ಣಿನ ಮನೆಯವರನ್ನು ಮಾತ್ರ ಶೋಷಿಸೋದಲ್ಲ, ತಗೊಂಡಂಥ ಗಂಡಿನ ಆತ್ಮಾಭಿಮಾನಕ್ಕೂ ಕೂಡ ಬಹಳ ಹಿಂಸೆಯನ್ನು ಕೊಡುತ್ತೆ. ಅಲ್ಲಿ ಅತೃಪ್ತರು ಅನ್ನುವಂಥ ಒಂದು ಕಥೆಯಲ್ಲಿ ನಿಮ್ಮಿ ಪಾತ್ರ ಅದನ್ನು ಬಹಳ ಚೆನ್ನಾಗಿ ಪ್ರಕಟಪಡಿಸ್ತಾ ಹೋಗ್ತಾಳೆ. ಯಾಕಂದ್ರೆ ನಾವು ಖರೀದಿ ಮಾಡಿದ ಹುಡುಗ, ಅವನು ಡಾಕ್ಟ್ರು ಇಷ್ಟು ಲಕ್ಷ ದುಡ್ಡು ಕೊಟ್ಟಿತ್ತು ಅವನನ್ನು ಖರೀದಿ ಮಾಡಿ ಸತೀಶ್ ಅಂದ್ರೆ ನಾವು ಹೇಳಿದಾಗಿರ್ಬೇಕು. ಈ ರೀತಿಯ ಮನೋಭಾವ ಇದು ಯಾವ ಸ್ವಾಭಿಮಾನ ಇರುವ ಗಂಡು ಮಕ್ಕಳಿಗೆ ಖಂಡಿತ ಒಪ್ಪಿತವಾದಂಥ ಮೌಲ್ಯವಲ್ಲ. ಅಂತ ವರದಕ್ಷಿಣೆ ಎನ್ನುವುದು ಕೂಡ ನಿಧಾನವಾಗಿ ಹೇಗೆ ನಶಿಸ್ತಾ ಇದೆ, ಅದೃಶ್ಯವಾಗ್ತಾ ಇದೆ ಎನ್ನುವುದನ್ನು ಕೂಡ ಇಂಥ ಕಥೆಯಲ್ಲಿ. ಹಾಗೇನೆ ಕಾಸು ಕೊಟ್ಟು ಕಷ್ಟಕೊಂಡರು. ಅಲ್ಲಿ ಹಾಗೆ ತಾಯಿಗೆ ಒತ್ತಾಯ, ಮಗ ಸಣ್ಣ ಅಂತ ಗೊತ್ತಿದ್ರು ಕೂಡ ಮದುವೆ ಆದ ಮೇಲೆ ಏನೋ ಸರಿ ಆಗತ್ತೆ, ಮರ್ಯಾದಸ್ಥ ಹೆಣ್ಣು ಮಗಳಾದ್ರೆ ಅದನ್ನ ಹೊರಕ್ಕೆ ಹಾಕೋಲ್ಲ, ಸಂಭಾಳಿಸ್ಕೊಂಡು ಹೋಗ್ತಾಳೆ ಅಂತ ಬಲವಂತವಾಗಿ ಮದುವೆ ಮಾಡಿಬಿಡ್ತಾರೆ. ನಿಧಾನವಾಗಿ ಗೊತ್ತಾಗ್ತಾ ಹೋಗುತ್ತೆ, ನಿಧಾನವಾಗಿ ಆ ಒಂದು ಪ್ರತಿಭಟನೆ ಕೂಡ ಕಾಣುತ್ತೆ. ಬರೇ ಪ್ರತಿಭಟನೆ ಅಲ್ಲ, ಅದು ತನ್ನ ತವರಿಗೂ ಕೂಡ ತಲುಪಿಸ್ತಾಳೆ ನಿರ್ಮಲ. ಕೊನೆಗೂ ಕೂಡ ಆ ಗಂಡನ ಮನೆಯವರಿಂದ ಕೊಟ್ಟು ವರದಕ್ಷಿಣೆಯನ್ನು ವಾಪಸ್ ಪಡೆದು ಆಕೆ ಕೂಡ ಒಂದು ಉದ್ಯಮಕ್ಕೆ ತನ್ನನ್ನು ತೆರೆದುಕೊಳ್ಳುವಂಥ ಒಂದು ಬಗೆ. ಇದೆಲ್ಲವೂ ಕೂಡ ನನಗೆ ಮುಖ್ಯ ಅಂತನ್ಸು, ನಾನು ಆಗಲೇ ಹೇಳಿದೆ, ಕರಾವಳಿಯ ಬದುಕಿನ ಒಂದು ಸ್ಥಿತ್ಯಂತರದ ಜೊತೆಯಲ್ಲಿ ಒಂದು ಸ್ಥಾಗಿತ್ಯಕ್ಕೆ ಒಳಗಾಗಿರುವಂಥ ಒಂದು ಭೂಮಿಯನ್ನು ನಂಬಿರುವಂಥ ಸಮುದಾಯ ಆಗಬೇಕು, ನಮ್ಮಿಂದಲೇ ಆಗ್ತಾ ಹೋಗಬೇಕು, ಅದಕ್ಕೆ ನಾವೇ ಕಾರಣರಾಗಬೇಕು. ಹಣೆ ಬರ ಅಂತಿರಲ್ಲ, ಹಣೆ ಬರವನ್ನು ನಾವೇ ಬರ್ಕೊಳ್ಬೇಕು ಅನ್ನೋದನ್ನು ಸಂಪ್ರದಾಯ ಅಂತ ಒಂದು ಕಥೆ ಇದೆ, ಅಲ್ಲಿ ಬರುತ್ತೆ. ಪೇಪರ್ನಲ್ಲಿ ಒಂದು ಲೇಖನ ಬಂತು, ರೇಖ ಎನ್ನುವ ಹುಡುಗಿ ತನ್ನ ಮನೇಲಿ ಹೇಳ್ತಾಳೆ, ನೋಡಿ ಪಾರ್ವತಿಯಜ್ಜಿ ಏನು ತಪ್ಪು ಕೆಲಸ ಮಾಡ್ತಾ ಇದ್ರ, ಗಂಡಸತ್ರು ಅಂತ ನಮ್ಮ ಸಹಜವಾದಂಥ ಸೌಂದರ್ಯದ ಈ ಪ್ರತಿಕಳನ್ನು ನೀವು ಅಳಿಸ್ತಾ ಇದ್ರಲ್ಲ, ಈ ಪಾಪಕ್ಕೆ ನೀವು ಹೊಣೆ ಅಲ್ವಾ. ನಿಧಾನವಾಗಿ ಆಕೆಯ ಒಳಗಾಗುವಂಥ ಒಂದು ಬದಲಾವಣೆ, ಸರೋಜಕ್ಕ ಅಂತ ಕಾಣುತ್ತೆ ಅವಳ ಹೆಸರು, ಅವಳೊಳಗೆ ಆಗುವಂಥ ಬದಲಾವಣೆ. ಕೊನೆಗೆ ಅಲ್ಲಿ ಬಹಳ ಚಂದಕ್ಕೆ ನಾವು ಕಾಣುವಂಥದ್ದು ಒಂದು ಕಾದಂಬರಿ ಬದಿ ಮತ್ತು ಈ ಕಥೆಗಳು ಕೂಡ ಸಂಪ್ರದಾಯ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಬದಲಾವಣೆ ಎನ್ನುವುದು ನಮ್ಮ ಒಳಗಿನಿಂದ ಬರಬೇಕಾದ ಮಾತ್ರವಲ್ಲ, ಅದಕ್ಕೆ ಒತ್ತಾಸೆಯಾಗಿ ನಮ್ಮ ಕುಟುಂಬ ಸದಸ್ಯರು ಅಥವಾ ಆಪ್ತರು ನಿಲ್ಲಬೇಕು. ಆಗ ಮಾತ್ರ ಈ ಸಮಾಜ ಬದಲಾಗುತ್ತೆ ಅನ್ನೋದನ್ನು ಭೂಭಜ್ಜ ಕೂಡ ನಿಧಾನವಾಗಿ ಹೇಗೆ ತನ್ನನ್ನು ತಾನು ಬದಲಾವಣೆಗೆ ಒಡ್ಡಿಕೊಳ್ತಾನೆ ಅನ್ನೋದನ್ನು ಆ ಕತೆ ಸಂಪ್ರದಾಯ ಅನ್ನುವ ಕತೆ ಹೇಳುತ್ತೆ. ವಿಷಯ ಇದು ಮೊದಲ ಸಾಲಲ್ಲಿ ನಾನು ಕಂಡ್ರೆ. ಎರಡನೇ, ನಾನು ಆಗಲೇ ಹೇಳಿದೆ, ಯೋಧರ ಕುರಿತಾದಂಥ ಕಥೆಗಳು, 5 ಕಥೆಗಳಿವೆ. ಬಹಳ ಸಂಕ್ಷಿಪ್ತವಾಗಿ ಹೇಳೋದಿದ್ರೆ ಇಲ್ಲಿ ಯೋಧರ ಕನಸುಗಳು ಮತ್ತು ಬಿಕ್ಕಟ್ಟುಗಳು ಒಂದು ಮಾತನ್ನು, ಯಾಕಂದರೆ ಯೋಧರ ಬದುಕನ್ನು ಬಹಳ ಹತ್ತಿರದಿಂದ ಕಂಡವರು. ನಿಮಗೆಲ್ಲರಿಗೂ ಗೊತ್ತಿದೆ ಇಂದಿರಾ ಹೆಗಡೆಯವರ ಬಗ್ಗೆ. ಯೋಧರಂದರೆ ಅಲ್ಲಿ ಒಬ್ಬ ಯೋಧನೆ ಹೇಳ್ತಾನೆ, ದೇಶ ಸೇವೆ ಅಂತ ಬಂತು, ಆ ಯುದ್ಧ ಅನ್ನುವಾಗಿ ಎಷ್ಟು ಹುರುಪೆತ್ತು, ಅದರಲ್ಲಿ ಬಂದ ಮೇಲೆ ಏನಾಗುತ್ತೆ, ನಾವು ನಮ್ಮೊಳಗಿದೊಂದು ಪ್ರಶ್ನೆಯನ್ನು ಕೂಡ ಮಾಡ್ಕೊಳ್ಬೇಕಂತ ಅನ್ಸುತ್ತೆ.

ಜೊತೆಗೆ ಯೋಧರು ಕೂಡ ಹೇಗೆ ಕಾಮ ಪಿಪಾಸಿಗಳಾಗಿರ್ತಾರೆ, ಅವರು ಕೂಡ ಮಹಿಳೆಯರನ್ನ ಹೇಗೆ ದೌರ್ಜನ್ಯಕ್ಕೆ ಒಳಗುಪಡಿಸ್ತಾರೆ, ಹೀಗೆ ಈ ಕೆಲಗಳಲ್ಲೂ ಕೂಡ ಯೋಧರ ಬದುಕನ್ನ ಕಂಡು ಅದನ್ನ ನೇರವಾಗಿ ಬರಿತಾ ಹೋಗಿದ್ದಾರೆ. ಇನ್ನು ಒಂದಂತ ಹೇಳಿದ್ರೆ ಅವ್ರು ಹೇಳ್ತಾರೆ,

ಹಿಂಸೆಯನ್ನ ಮತ್ತೆ ಮತ್ತೆ ಯಾಕೆ ಆವರಿಸಿಕೊಳ್ತಾ ಇದೆ ಅಥವಾ ಆವಿಷ್ಕಾರ ಮಾಡ್ತಾ ಹೋಗ್ತಾ ಇರತ್ತೆ? ಬಹುಶಃ ಇಂಥ ಒಂದು ಪ್ರಶ್ನೆ ಲೇಖಕಿಗಿರುವ ಕಾರಣವೇ, ಬಹುಶಃ ಈ ಒಂದು ಕತೆ ಹುಟ್ಟೋದಕ್ಕೆ ಕಾರಣ ಮಾತ್ರವಲ್ಲ, ಅದ್ರ ಜೊತೆಗೆ ನಮ್ಮೊಳಗೂ ಕೂಡ ಒಂದು ವಿಷಾದ ಆವರಿಸಿಕೊಳ್ತಾ ಹೋಗುತ್ತೆ. ಬಹಳ ಚೆನ್ನಾಗಿರುವಂತ ಪುಟ್ಟದಾದಂತ ಒಂದು ಕತೆ ಆಹತ. ಬಹುಶಃ ಈ ಕತೆ ಕಾದಂಬರಿಯನ್ನು ಬಿಟ್ಟು ಅವರದು ಆರಂಭದಲ್ಲಿ ಬಂದಿರುವಂತ ಒಂದು ಕವಿತಾ ಸಂಕಲನ. ಈಗಾಗಲೇ ನಾನು ಹೇಳಿದೆ, ಕಾವ್ಯಗಳ ಪುಟದಿಂದ ನೀನೆದ್ದು ನಿಲ್ಲು. ನಾನು ಒಂದೊಂದು ಕವಿತೆಯನ್ನು ಹೇಳಲ್ಲ, ಸುಮಾರು

ಇದ್ದಾರೆ ಗಾರ್ಡನ್ ಇದ್ದೇನೋ ಗೊತ್ತಿಲ್ಲ ಚಳಿ. ಬೆಳಗ್ಗಿನ ಅದ್ಭುತವಾದಂಥ ಸೂರ್ಯೋದಯದ ಕ್ಷಣವನ್ನು ಅವರಿಗೆ ನೋಡಿದವರಿಗೆ ಎಂಥ ರೋಮಾಂಚನ ಅಂದರೆ ಓಡೋಗಿ ಗಂಡನನ್ನು ರೀ ಅಂತ ಎಬ್ಬಿಸ್ತಾರೆ, ಎಳಿತಾರೆ ರಗ್ಗನ್ನು. ಅವ್ರು ಸಿಟ್ಟು ಮಾಡಿಕೊಂಡು ಸ್ವಲ್ಪ ಸುಮ್ಮನೆ ರೀ ಏನು ಕೇಳ್ತಾರೆ, ಅಲ್ಲಿ ಸೂರ್ಯೋದಯ ನಿಮಗೆ ಒಂದು ಕ್ಷಣ ಆದರೆ ಅದು ನಿಮಗೆ ಸಿಗೋಲ್ಲ, ಯಾರಿಗೆ ಬೇಕಾಗ್ತದೆ, ನೀನು ನೋಡ್ಕೊಂಡು ನಂಗೆ ನಿದ್ದೇನು ಬೇಕು ಅಂತ ಪುನಃ ರಗ್ಗ ಹೊದ್ಕೊಂಡು ಮಲ್ಕೊಳ್ತಾರೆ. ಆಗ ಹೇಳ್ತಾರೆ, ಚೀಪ್ಪ ಗಮನಿಸುವ ಶೋಧಿಸುವಂಥ ಮನಸ್ಸಿನ ಜೊತೆಗೆ ಆ ಬದುಕನ್ನ ಅಷ್ಟೇ ಅಲ್ಲಾದಕಾರಿಯಾಗಿ ಅನುಭವಿಸುವಂತ ಒಂದು ಚೇತೋಹಾರಿಯಾದಂಥ ಮನಸ್ಸಿದ್ದಾಗ

0: ಹಾಕಿ ಹೋದಲ್ಲ
1: ಹೆಚ್ಚು ಉಲ್ಲಾಲೆ
0: ಐತಿತ್ತೇನೆ ಕನಕ ಮಾಡ್ತೀಪಿನ
1: ಗೌದೇ ಲೇಖ ಕೊನೊಂದು ಮಾಲೆಯಲೆ ನಿಕ್ಕೆ ಕನಕ ಬೋದ ಕನಕ ಬೋದ
0: ನಿಕ್ಕೆ ಬಚ್ಚು ಕನಕಿಟ್ಟೆ ಕನಕಿಟ್ಟೆ ಬ್ರೇಗರೆ
1: ನಿಕ್ಕೆ ಕನಕದ ನಾಲ ಅದಾರಿ ಯಾವು
0: ಗೌಡೇರಿ ಮೀನು ಬಣ್ಣ
1: ಉಂಡು
0: ಎಷ್ಟು ಉಂಡ ಗಡ್ಡಿ ಉಂಡ ಕುಡಿಕೆನ ಇದು ಕೆಂಪುಡಿದಲ್ಲ ಕಬಣ್ಣ ಬೊಕ್ಕ ಬಿಡ್ಕೆ ಒಳ್ಳ ಗಂಟದ ಪೊಣ್ಣು ಬೇರೆ ಬೊಲ್ಲು ಐತಲ್ಲ ಕೊಲ್ಲು ಅವನೊಮ್ಮನೆ ಬುಲ್ದು ಬುಲ್ದು ಬುಲ್ದು ಬುಲ್ದು ಇಡೀ ಮುಟ್ಟ ಕುಜಲ್ ಕಣ್ಣು ಸ್ವರ್ಗಲೋಕದ ರಂಬೆದಲ್ಲ ಕೊಲ್ಲು ಆತು ಬುರ್ಲು ಎಂಟು ಬೇಕೆ ನೀ ಗಂಟ ಈ ಯಾನು ಪಂಡಿಲ್ಲಕೇನು ಆ ಪೊಣ್ಣ ನಿಕ್ಕಿ ಅನ್ನಿಕ್ಕೆ ಬದ್ಮಾಕ್ಲಕ ಪ್ರಯತ್ನ ಬರ್ಬೇಕು ಈ ಎನ್ನೊಟ್ಟು ಏನ್ ಅಮ್ಮೇಲಿ ತಡೆ ಬರು
1: ಅಜ್ಜಿ ಬಂತಾರೆ ಏನನ್ನ ನಮ್ಮ ಮಗ ಅಮ್ಮೇಲೆ ನಂಬೊಚ್ಚಿ
0: ಏನ್ ಅಮ್ಮೇಲೆ
1: ನಂಬೊಚ್ಚು ಅಂತಲ್ಲ ಅಜ್ಜಿ
0: ನಿನ್ನ ಅಮ್ಮೇಲೆ ನಂಬುಜ್ಜಿ
1: ಅಜ್ಜಿ ಮಾತ್ರ ನಮ್ಮೆಚ್ಚಿ
0: ಅಂಚಾರೆ ಬಂದಿ
1: ಬರ್ತೆ ಮದುವೆ
0: ಮಾರದನ ಮಗಲಿನ ಮಾರಪ್ಪನ ಮಗಲು ಗಿರಿಯಪ್ಪನ ಬಿಜೆಪಿ ಎಂದು ಭಾಗವತಿ ಮಹಾರಾಜ ಊರ್ದಾರ ಸುಲ್ಲ ಮೊದಲೇನು ಈಗ ಬರ್ತಾ ಬೆಳಗ್ಗೆ ಯಾರು ಪ್ರಯತ್ನ
1: ಬರ್ಬೇಕಲ್ಲ
0: ಎನ್ನೊಟ್ಟು ಅಮ್ಮೇಲೆ ನಿಕ್ಕು ಮದುವೆ ಆವಡ ನಿಕ್ಕ ನೀ ಬಂದು

0: ಅವು ಅಮೃತ ಶಿಲೆ ಮಾರ.
1: ಐಕ್ಯ ಸ್ಫಟಿಕ ಶಿಲೆ ಅಂತ ಬಂದ್ಬೇಕು. ಸ್ಫಟಿಕ ಶಿಲೆ
0: ಮಗ ಯಾನ
1: ಇತ್ಮಲ್ಲೂರ ಅಮ್ಮೆರ್ನೇ
0: ಯಾನ ಪನ್ನ ವಾ ಬೇಲೆ ಈ ಸರಿ ಮಲ್ತಿ ಜನ್ನಲ್ಲ ತೊಂದರೆ ಅಜ್ಜಿ ಈ ಒಂಜಿ ವಿಷಯ ಭಾರೀ ಎಡ್ಡೆ ಬೇಲೆ ಮಲ್ತದ ಯಾನ ಹೆಡ್ಡನ ನಾಡೊಂದು ಬಲ ಮಂಡೆ ಜನ್ನ ಬೊದುಲನ್ ನಾಡೊಂದು ಬಲ ಅನ್ವಂತನ ಈ ಬೊದುಲೇ ಬನ್ಪುರ ಅಂಚಿತ್ನ ಶಬ್ದ ಒಂಜಿ ಅರ್ಥ ಉಂಡು ಅಂದ ಐನೇ ಕೊಣತದ ಅರ್ಥ
1: ಓ ಏತ ಅರ್ಥ ಉಂಡು ನೀರೇ ಗೊತ್ತುಂಡ ಯಾನ ಸೀದಾ ಕುರುವೇರ್ನ ಕೇರಿ ಹೋಯ್ ಹೋದಾನಗ ಇಂದೇಗಿ ಮಲ್ಲ ಮರತ ಕೊಡಿಟುಂತುದು ಮುದೆಲ್ಲ ಕಡತೊಂದುಲ್ಲಿ
0: ಅಂದ ಮರಟುಂತುದು
1: ಮರತ ಕೊಡಿಟುಂತುದು ಮುದೆಲ್ಲ ಕಡತೊಂದುಲ್ಲಿ ಅಪ್ಪ ಗಂಡ ಈರ್ ಬಂದಿನ ಜನ ಮೇನೇ ಎಂದು ಬಂದದು ನಾಡೊಂದು ವೈದ್ಯರು
0: ಸರಿ ನನ್ನ ಯಾವ ನಿನ್ನೆ ಪುರ ಬಿಚ್ಚಾದ.

0: ಮಂತ್ರಪ್ಪಿ
1: ಮಂತ್ರಪ್ಪಿ
0: ಏನನ್ ತೂತಾನ
1: ಓಲು ಗೌಡರ್ ಮದುವೆ ನೀರೆಲ್ಲ ಕಾಲ್ದಿದ್ದೆ ಕುದುರೆ
0: ಅಯ್ಯೋ ದೇವರೆ ಎನ್ನೊಂದು ಅವಸ್ಥೆನೆ ಮಾರೆ ಯಾನ ಮಂತ್ರಿ ನಿನ್ನ ಕಾರ್ದವ್ಲ ಇದೆ ನೂರೊಂದು ವೈದ ಅವ್ಲ ಅಲ್ಪ ನೂರೊಂದು ಯಾನ್ ಒಲ್ಲ ಕಣಾಟದ

0: ಕುಲೆ ಬರ್ತನೆ ಅಂತ ಓಡುದು ಭಾರಿ ಮಾನ ಸುಂದ ಎಲ್ಲ ಪಣ ಕೇಂದ್ರ ಕುಲೆ ಬರ್ಪಣಿಗೆ ದೆಬೋ ಮಣಿ ಸರಕು ಮಾಡೊಂದು ಒಂಜೆನೆ ಒಂಜೆಟ್ಟು ಬೆಚ ನೀರು ಒಂಜೆಟ್ಟು ಚೌಲ್ ನೀರು ಕೈ ಬಾರ್ದು ತೂಲ
1: ಸಾಬಾನ್
0: ಮುಲ್ಪ ಮಾಡಿ

0: ಒಂದಕ್ಕೆ ರದ್ದು ಕಾರವಾಡ
1: ಮುಖ ರದ್ದು ಕಾರ ಬಾರ್ ಬಂದಾರೆ
0: ರದ್ದು ಕಾರದ ರದ್ದು ಒಟ್ಟೆ ಇದ್ದವರು
1: ಒಂದೇನಾ ಒಂದೇ ಒತ್ತಿಗೆ ಬರ್ತೀನಿ ರದ್ದು ಕಾರ

0: ಇದುವರೆಗೆ ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸಿದ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರು ಬೊಡೆದಿ ಇದರ 5ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನಿರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ 107.8 FM. ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು,
1: ಎಂದು ಮರೆಯದ ಹಾಡು, ಓನ್ಲಿ ಆನ್ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
2: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಎಂದು ಮರೆಯದ ಹಾಡು ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಅಮೃತ ವರ್ಷಿಣಿ ಚಿತ್ರದ ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಈ ಹಾಡನ್ನು ಹಾಡಿದ ಗಾಯಕರು SP ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ KKಲ್ಯಾಣ್ ಇವರದು, ಸಂಗೀತ ದೇವ.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ಒಂಚೂರು ಇಂಚಿ ಗೆಲ್ಲೆಗೆ ಕ್ಯಾನ್ ನಿಕ್ಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲ್ನಾಥ್ ಪಾತ್ರದಲ್ಲೇ 107.8 ಇನ್ಮಾ FM ಸಾರಂಗ್ ನಿಕ್ಲ ಮಾತಿರ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡು.

ಈತನೇಟ ಜಾನಪದ ಪದನು ಕೇನನು ಬತ್ತರೆ. ಇಡೆಗ್ ಇನಿತ ತುಳು ಪ್ರಸಾರ ಮುಗಿಂಡ್ ನನ ದುಂಬುದ ತುಳು ಪ್ರಸಾರಡು ತಿಕ್ಕುಗ. ಆತನೇಟ ಕೇನಂದುಪ್ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಪದಕ್ಕೆ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

0: ಅಜಿತ್ತು
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

0: ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ.
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.